ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 20ನೇ ದಿನ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 11ನೇ ತಾರೀಕು ಮಂಗಳವಾರ. ಇದೀಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ತಿಳಿಸ್ತಾ ಇಂದಿನ ಬೆಳಗಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ.

ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.

0: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
1: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
0: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
1: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ಎಫ್ ಎಂ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 6:11, ನಾದಾರ್ಚನೆ ಕಾರ್ಯಕ್ರಮ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಬುದ್ಧರ ಚೈತ್ಯ ಗೃಹಗಳ ಕುರಿತಾಗಿ ನಾವು ನೀವು ಮಾತಾಡ್ತಾ ಸಾಗೋಣ. ಮೊದಲಿಗೆ ಪುರಂದರ ದಾಸರ ರಚನೆಯ ಈ ದೇವರ ನಾಮ ಚಾರುಮತಿ ರಾಮಚಂದ್ರನವರ ಗಾಯನದಲ್ಲಿ

ವಾಣಿ ಎಚ್ ವಿ ಅವರ ಗಾಯನದಲ್ಲಿ ವಾದಿರಾಜರ ರಚನೆಯ ಈ ದೇವರ ನಾಮವನ್ನ ಇದೀಗ ಕೇಳಿದ್ರಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಬುದ್ಧರ ಚೈತ್ಯ ಗೃಹ ಇದರ ಕುರಿತಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳಿದ್ದೆ. ಬುದ್ಧರ ಚೈತ್ಯ ಗೃಹ ಎಂಬುದು ಪ್ರಾಚೀನ ಭಾರತೀಯ ಬೌದ್ಧ ವಾಸ್ತುಶಿಲ್ಪದಲ್ಲಿ ಬೌದ್ಧ ಭಿಕ್ಷುಗಳು ಮತ್ತು ಉಪಾಸಕರು ಒಟ್ಟಾಗಿ ಪ್ರಾರ್ಥನೆ, ಧ್ಯಾನ ಹಾಗೂ ಉಪಾಸನೆ ಮಾಡಲು ನಿರ್ಮಿಸುತ್ತಿದ್ದ ಪವಿತ್ರ ಸಭಾಂಗಣ ಅಥವಾ ಪ್ರಾರ್ಥನಾ ಮಂದಿರ. ಈ ಚೈತ್ಯ ಹಾಲ್ನ ಕೊನೆಯಲ್ಲಿ ಪೂಜಿಸಲ್ಪಡುವ ಮುಖ್ಯ ಸ್ತೂಪ ಇರುತ್ತೆ. ಇವು ಸಾಮಾನ್ಯವಾಗಿ ಆನೆ ಬೆನ್ನಿನ ಆಕಾರ, ಅಂದರೆ ಗಜಪ್ರಷ್ಟ ಆಕಾರ ಅಥವಾ ಕುದುರೆ ಲಾಳದ ಆಕಾರದ ಕಮಾನು ಹಾಗೂ ಛಾವಣಿಯನ್ನು ಹೊಂದಿರುತ್ತವೆ.

ಇದೀಗ ಮುಂದಿನ ಗೀತೆ ವಿಘ್ನೇಶ್ವರನ ವಾಹನ ಚಿತ್ರದಿಂದ ಎಸ್ ಜಾನಕಿ, ಪಿ ಸುಶೀಲ, ಎಸ್ ಪಿ ಶೈಲಜಾ ಹಾಗೂ ಸಂಗಡಿಗರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 6:35. ನೀವು ಕೇಳ್ತಾ ಇದ್ದೀರಾ ನಾದಾಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬುದ್ಧರ ಚೈತ್ಯ ಗೃಹಗಳ ಕುರಿತಾಗಿ ಮಾತುಕತೆ. ವಿಶಾಲವಾದ ಮಧ್ಯದ ಹಾದಿ ಮತ್ತು ಎರಡೂ ಬದಿಗಳಲ್ಲಿ ನಡೆದಾಡಲು ಅನುಕೂಲವಾಗುವಂತೆ ಸಾಲು ಕಂಬಗಳನ್ನು

ಕೆತ್ತಲಾಗಿರುತ್ತೆಯಲ್ಲಿ ಸ್ತೂಪದ ಸುತ್ತಲೂ ಪ್ರದಕ್ಷಿಣೆ ಬರಲು ಸ್ತೂಪದ ಸುತ್ತಲೂ ಜಾಗವನ್ನು ಬಿಡಲಾಗಿರುತ್ತೆ. ಇದನ್ನ ಪ್ರದಕ್ಷಿಣಾ ಪಥ ಅಂತ ಹೇಳಿ ಕರೆಯಲಾಗುತ್ತೆ. ಪ್ರವೇಶ ದ್ವಾರದ ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕು ಮತ್ತು ಗಾಳಿ ಒಳಗೆ ಬರಲು ಕುದುರೆ ಲಾಳದ ಆಕಾರದ ದೊಡ್ಡ ಕಿಟಕಿಯನ್ನ ಕೆತ್ತಲಾಗಿರುತ್ತೆ. ಈ ಚೈತ್ಯ ಹಾಲ್ಗಳಲ್ಲಿ ಎರಡು ವಿಧ, ಬಂಡೆಗಳನ್ನು ಕೊರೆದು ಮಾಡಿದ ಚೈತ್ಯಗಳು, ಮತ್ತೊಂದು ಸಂರಚನಾತ್ಮಕ ಚೈತ್ಯಗಳು. ಇದೀಗ ಕೇಳಿ ಬರೋಣ ಮುಂದಿನ ಗೀತೆ. ಭಕ್ತ ಅಯ್ಯಪ್ಪ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಗಂಧರ್ವ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾದಾಚನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬುದ್ಧರ ಚೈತ್ಯ ಗೃಹಗಳ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಇನ್ನು ಭಾರತದಲ್ಲಿ ಪ್ರಸಿದ್ಧ ಚೈತ್ಯ ಹಾಲ್ಗಳು ಎಲ್ಲೆಲ್ಲಿ ಇದೆ ಅಂತ ತಿಳ್ಕೊಳ್ಳೋದಾದರೆ, ಮಹಾರಾಷ್ಟ್ರದ ಲೋನಾವಾಲಾ ಬಳಿ ಭಾರತದಲ್ಲೇ ಅತ್ಯಂತ ದೊಡ್ಡದಾದ ಹಾಗೂ ಸುಂದರವಾಗಿ ಸಂರಕ್ಷಿಸಲ್ಪಟ್ಟ ಏಕಶಿಲಾ ಚೈತ್ಯ ಹಾಲ್. ಇಲ್ಲಿನ ಕಂಬಗಳ ಮೇಲಿನ ಕೆತ್ತನೆಗಳು ಅದ್ಭುತವಾಗಿದೆ. ಇದು ಕಾರ್ಲಾ ಗುಹೆಗಳು. ನಂತರ ಮಹಾರಾಷ್ಟ್ರದ ಅಜಂತಾ ಗುಹೆಗಳು, ಎಲ್ಲೋರಾ ಗುಹೆಗಳು, ಭಾಜಾ ಮತ್ತು ಕನ್ಹೇರಿ ಗುಹೆಗಳು. ಇದಾಗಿತ್ತು ಬುದ್ಧರ ಚೈತ್ಯ ಗೃಹ, ಇದರ ಕುರಿತಾದ ಕಾರ್ಯಕ್ರಮ ನಾದಾರ್ಚನೆ ಕಾರ್ಯಕ್ರಮ. ಇದೀಗ ಮುಂದಿನ ಗೀತೆ ಶ್ರೀಶೈಲ ಮಹಾತ್ಮೆ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ, ಸೋರತ್ ಅಶ್ವಥ್ ಅವರ ಸಾಹಿತ್ಯ, ಟಿ ಎ ಕಲ್ಯಾಣಂ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸಮಯ ಆಗಲಿದೆ 6:50 ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ಕೆ ಕುಲಕರ್ಣಿ, ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ, ಎನ್ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ಕೆ. ಅವರ ಒಂದು ಲಹರಿ ಬದುಕಿನ ಬಗ್ಗೆ.
2: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟ್ರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ, ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನವಿನ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ, ಕಾಲ, ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ, ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು, ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ. ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಫಿಲಾಸಫಿಯನ್ನು ಈಗ ಯಾರು ಒತ್ತಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮ ನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೇ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಸಮಯ ಆಗಲಿದೆ 6:55. ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಸಂಸದಾ ಕರವಿಷಯಕಾನಾಂ ತಥಾ ಅನ್ಯೇಷಾಂ ವಿಧೀನಾಂ ಸಂಶೋಧನ ವಿಧೇಯಕಂ 26 ಇತಿ ಪಾರಿತಂ. ರಾಜ್ಯಸಭೆಯ ಹ್ಯಃ

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಾಮನ ಬಿಲ್ಲು 101.3.

0: ಮನುಷ್ಯ ಜಾತಿ ತಾನೊಂದೇ ವಲಂ ಎಂದ ಕವಿ ಪಂಪ.
1: ಜಾತಿ ಮತ ಪಂಥಗಳ ತಾರತಮ್ಯ ಇರುವಲ್ಲಿ ಮಾನವೀಯತೆ ಇರಲಾರದು.
0: ಗಂಡು ಹೆಣ್ಣೆಂಬ ತರತಮ ಭಾವವನ್ನು ತೊರೆಯೋಣ.
1: ಮೇಲು ಕೀಳು ಬಡವ ಬಲ್ಲಿದ ಎಂಬ ಭಾವವನ್ನ ದೂರವಿಡೋಣ.
0: ನಾವೆಲ್ಲ ಒಂದು ಎಂಬ ಸಮಾನತೆಯ ಭಾವವನ್ನು ಬೆಳೆಸಿಕೊಳ್ಳೋಣ.
1: ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದನ್ನು ಕಲಿಯೋಣ.

0: ಇದೀಗ ಸಮಯ 7:05 ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಪಮುಖ್ಯಮಂತ್ರಿ

0: ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ವಾರ್ತೆಗಳ ವಿವರ. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಗೊಂಡನಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಸುಮಾರು 28,240 ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಸವಲತ್ತು ವಿತರಿಸಿ ಅವರು ಮಾತನಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯ, ಡಿವಿಜಿ ಅವರಂತಹ ಮಹನೀಯರಿಗೆ ಜನ್ಮ ನೀಡಿದ ಹಾಗೂ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ ಕೋಲಾರ ಜಿಲ್ಲೆಯ ಜನರ ಸೇವೆ ಮಾಡುವುದು ತಮಗೆ ಸಿಕ್ಕ ಭಾಗ್ಯ ಎಂದರು. ಮಳೆ ಅಭಾವದ ನಡುವೆಯೂ ಅಂತರ್ಜಲ ಹೆಚ್ಚಳಕ್ಕೆ ಶ್ರಮಿಸಿ ಹೂವು, ಹಣ್ಣು, ತರಕಾರಿ ಮತ್ತು ರೇಷ್ಮೆ ಬೆಳೆದು ಬೆಂಗಳೂರಿಗೆ ಪೂರೈಸುತ್ತಿರುವ ಮಾಲೂರು ಮತ್ತು ಕೋಲಾರದ ರೈತರ ಸ್ವಾಭಿಮಾನಿ ಬದುಕಿಗೆ ಸರ್ಕಾರ ಸದಾ ಬೆಂಬಲವಾಗಿ ಇರಲಿದೆ ಎಂದರು. ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರೊಂದಿಗೆ ಚರ್ಚೆ ಮಾಡಿದ್ದು ಬಹುಶಃ ಅಧಿವೇಶನದೊಳಗೆ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಮಾಡುತ್ತಿರುವ ಪಾದಯಾತ್ರೆಯಲ್ಲಿ ಯಾವ ರೈತರೂ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕಾಗಿ ಮಾಡುತ್ತಿರುವ ಹೋರಾಟ ಇದು ಎಂದು ಹೇಳಿದರು. ಜೆಡಿಎಸ್ನವರು ಮಾಡಿದ ಯೋಜನೆ ನಾವು ಮುಂದುವರಿಸಿದ್ದೇವೆ, ಅವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತೇವೆ ಎಂದಿದ್ದರು, ನಾವು 2.5 ಕೋಟಿಯಿಂದ 3 ಕೋಟಿವರೆಗೆ ಪರಿಹಾರ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡುವುದಿಲ್ಲ, ಭಾನುವಾರ ಮುಖ್ಯಮಂತ್ರಿ ಯಾರಿಗೂ ಬಲವಂತ ಇಲ್ಲ ಎಂದಿದ್ದಾರೆ, ಹಾಗಿದ್ದರೆ ಪಾದಯಾತ್ರೆ ಯಾಕೆ ತಡೆದರು ಎಂದು ಖಾರವಾಗಿ ಪ್ರಶ್ನಿಸಿದರು. ಸುಮಾರು 35-40 ಸಾವಿರ ಖಾಲಿ ನಿವೇಶನ ಬಿಡಿಎ ವ್ಯಾಪ್ತಿಯಲ್ಲಿವೆ, ಹೀಗಿರುವಾಗ ಯಾರು ಕೃಷಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೋ ಅವರಿಗೆ ತೊಂದರೆ ಕೊಡುವುದು, ಅವರನ್ನು ಬೀದಿಪಾಲು ಮಾಡುವುದು ಎಷ್ಟು ಸರಿ, ಯಾರಿಗಾಗಿ ಈ ಬಡಾವಣೆ ಎಂದು ಆಕ್ರೋಶ ಹೊರಹಾಕಿದರು. ಹೋರಾಟ ಕೇವಲ ಒಕ್ಕಲರಿಗಾಗಿ ಅಲ್ಲ, ಸಾಕಷ್ಟು ಹಿಂದುಳಿದ ಸಣ್ಣ ಸಮುದಾಯಗಳಿವೆ, ಅವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗಬಾರದು ಎಂದರು. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬರ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಮತ್ತು ತಾವು ಸೇರಿ 3 ವಿಭಾಗಗಳಲ್ಲಿನ ಪರಿಸ್ಥಿತಿಯ ಕುರಿತು ಪರಾಮರ್ಶಿಸಿ ತಾಲೂಕುಗಳಲ್ಲಿನ ಸ್ಥಿತಿಗತಿ ಕುರಿತು ಅವಲೋಕಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವತಃ ತಾವು 4-5 ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಕುರಿತು ಪರಾಮರ್ಶಿಸಿದ್ದು, ತುಮಕೂರು ಜಿಲ್ಲೆಯ ಪರಿಸ್ಥಿತಿ ಅರಿತಿದ್ದೇನೆ, ಕೆಲವು ತಾಲೂಕುಗಳಲ್ಲಿ ಗಂಭೀರ ಪರಿಸ್ಥಿತಿ ಇರುವುದು ಗಮನಕ್ಕೆ ಬಂದಿದೆ ಎಂದರು. ಕರಾವಳಿ ಹಾಗೂ ಮಲೆನಾಡು ಪ್ರದೇಶದ ಕೆಲವು ಭಾಗಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ಬಹುತೇಕ ಕಡೆ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಉಂಟಾಗಿದೆ, ಅದರಲ್ಲೂ ಬಯಲು ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೆಲವು ಕ್ರಮ ಕೈಗೊಳ್ಳಲಾಗಿದೆ, ಸದನದಲ್ಲೂ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಳೆ ಕೊರತೆ ಹಿನ್ನೆಲೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆಯೂ ಇದಕ್ಕೆ ಹೊರತಾಗಿಲ್ಲ. ಬೆಳೆ ನಷ್ಟಕ್ಕೆ ರೈತರಿಗೆ ಪರಿಹಾರ ನೀಡಲಾಗುವುದು, ಈ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಗೃಹ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ಅವರು ರೈತರ ಬೆಳೆಹಾನಿ ಪ್ರದೇಶಗಳನ್ನು ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಳೆ ಕೊರತೆ ಕಾರಣ ಕೆರೆ ಕಟ್ಟೆ ನಾಲೆಗಳು ಬರಿದಾಗಿದ್ದು ಜಾನುವಾರುಗಳಿಗೂ ಸಹ ಕುಡಿಯುವ ನೀರಿನ ಕೊರತೆಯಾಗಿದೆ ಎಂದು ಹೇಳಿದ ಸಚಿವರು, ಈಗಾಗಲೇ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಕುರಿತು ಪರಿಶೀಲಿಸುವಂತೆ ಎಲ್ಲ

ಕ್ಕೆ ವಾಸ್ತವ ಸ್ಥಿತಿಯನ್ನು ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಶೀಘ್ರವೇ ಪರಿಹಾರ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಸುಪ್ರಸಿದ್ದ. ಈ ಕಂಪನಿಯು ತನ್ನ ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವರಾದ ಎಂಬಿ ಪಾಟೀಲ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಅವರ ಸಿಎಸ್ಆರ್ ಅನುದಾನದಲ್ಲಿ ಅರ್ಜುನಗಿಯಲ್ಲಿ ನಿರ್ಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪಬ್ಲಿಕ್ ಸ್ಕೂಲ್ ಶಾಲಾ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹುಮುಖ್ಯವಾಗಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರತಿಭೆಗೆ ಪೂರಕವಾಗಿ ವಾತಾವರಣ ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂದರು. ರಾಜ್ಯದಲ್ಲಿ ಮಾಹಿತಿಯುಕ್ತ, ಗೌರವಯುತ ಮತ್ತು ದೃಢವಾದ ವೈವಾಹಿಕ ಸಂಬಂಧಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಷ್ಟೀಯ ಮಹಿಳಾ ಆಯೋಗದ ಜಂಟಿ ಸಹಯೋಗದಲ್ಲಿ ತೇರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಜವಾಹರ್ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಸಾಂತ್ವನ ಕೇಂದ್ರಗಳ ಸಲಹೆಗಾರರ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಸಾಮಾಜಿಕ ಪರಿಸರದಲ್ಲಿ ಮದುವೆಗೆ ಮುನ್ನ ಯುವಜನರಲ್ಲಿ ಭಾವನಾತ್ಮಕ ಸಿದ್ದತೆ, ಪರಸ್ಪರ ಗೌರವ ಹಾಗೂ ಧನಾತ್ಮಕ ಸಂವಹನ ಬೆಳೆಸುವುದು ಅಗತ್ಯವಾಗಿದೆ. ಈ ನಿಟ್ಟನಲ್ಲಿ ರಾಜ್ಯದ 178 ಸಾಂತ್ವನ ಕೇಂದ್ರಗಳ ಮೂಲಕ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು ಉಚಿತ ಸಮಾಲೋಚನೆ ಒದಗಿಸುವ ಮೂಲಕ ಕುಟುಂಬ ಸಂಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಅವರಿಗೆ ಗೌರವ ಸಲ್ಲಿಸುವ ನಿಟ್ಟನಲ್ಲಿ ಒಟ್ಟಾಗಿ ಸೇರಿ ಹರ್ ಘರ್ ತಿರಂಗಾ ಯಾತ್ರೆ ಕೈಗೊಳ್ಳಲಾಗಿದೆ. ಈ ಜಾಥಾದ ಮೂಲಕ ದೇಶಾಭಿಮಾನ ಮೂಡಿಸಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನ ಕೆಸಿ ಜನರಲ್ ಮೈದಾನದಿಂದ ಸರ್ಕಲ್ ಮಾರಮ್ಮ ದೇವಸ್ಥಾನದವರೆಗೆ ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಹರ್ ಘರ್ ತಿರಂಗಾ ಯಾತ್ರೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ದೇಶದ ಪಾವಿತ್ರ್ಯ ಸಾರುವ ನಿಟ್ಟನಲ್ಲಿ ಕೈಗೊಂಡ ಹರ್ ಘರ್ ತಿರಂಗಾ ಯಾತ್ರೆ ವೇಳೆ ರಾಷ್ಟದ ಏಕತೆಗೆ ಶ್ರಮಿಸುವುದಾಗಿ ಪ್ರತಿಜ್ಞೆ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹರ್ ಘರ್ ತಿರಂಗಾ ಯಾತ್ರೆ ಮೂಲಕ ದೇಶಭಕ್ತಿ ಹೆಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಶಸ್ವಿಯಾಗಿ ಸೈಕ್ಲಿಂಗ್ ನಡೆಸುವ ಮೂಲಕ ಅಪರೂಪದ ಸಾಧನೆಗೈದಿರುವ ಪ್ರಸಿದ್ದ ಉದ್ಯಮಿ ಸತ್ವೀರ್ ರೊಟ್ಟಿ ಹಾಗೂ ಅವರ ಮಕ್ಕಳಾದ ವಿನಯ್ ರೊಟ್ಟಿ ಮತ್ತು ಸುಮಂತ್ ರೊಟ್ಟಿಯವರನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಅನುಚೇತ್ ಅವರು ಸನ್ಮಾನಿಸಿ ಅಭಿನಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರ ಎನ್ನುವುದು ಕೇವಲ ಶಕ್ತಿಯ ಸಂಕೇತವಲ್ಲ, ಅದು ಜನರ ಸೇವೆಗೆ ಸಿಕ್ಕ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಳೆಯ ಕೊರತೆ ಕಾರಣ ಇಡೀ ರಾಜ್ಯದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪರಿಸ್ಥಿತಿ ಕುರಿತು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೆರೆ ಮೇರೆ ಸಪ್ನೆ, ಕೂಡಿ ಬಾಳೋಣ ವಿವಾಹ ಪೂರ್ವ ಸಂವಹನ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಋಣ 1.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 7:17. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಭಾವಗೀತೆಗಳನ್ನ ಕೇಳ್ತಾ ಅವರ ಕುರಿತಾಗಿ ಮಾತುಗಳನ್ನ ಕೇಳ್ತಾ ಸಾಗೋಣ. ಇದೀಗ ಎನ್ ಜೆ ರವಿಶೇಖರ್ ಅವರ ಗಾಯನದಲ್ಲಿ ಭಾವಗೀತೆ ಎಲ್ಲಿಲ್ಲದ ಪರಿಮಳ.

ಮೀರಾ ಬಿಎಸ್ ಅವರ ಗಾಯನದಲ್ಲಿ ಭಾವಗೀತೆಯನ್ನ ಇದೀಗ ಕೇಳಿದ್ರಿ. ಇದು ಭಾವಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಇವರು 1936 ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದ್ರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಎಂಎ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಮತ್ತು ಕಲಾ ವಿಭಾಗದ ಡೀನ್ ಆಗಿ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿದ್ರು. ಭಾವಗೀತೆ ಸಾಹಿತ್ಯ ಮತ್ತು ಬಾಲ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆ ಅಪಾರ. ಇದೀಗ ಮುಂದೆ ಕೇಳಿ ಪ್ರಭಾ ಜೆ ಇನಾಮದಾರ್ ಅವರ ಗಾಯನದಲ್ಲಿ ಮುಂದಿನ ಭಾವಗೀತೆ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಗೀತೆ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಇದೀಗ ಸಮಯಾಗಲಿದೆ 7:35 ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 170 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ವಾರ್ತೆಗಳ ವಿವರ. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಸಂಸತ್ತು ನಿನ್ನೆ ಅಂಗೀಕರಿಸಿದೆ. ಚರ್ಚೆಯ ಬಳಿಕ ರಾಜ್ಯಸಭೆ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ

0: 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಇತ್ಯರ್ಥಗಳ ಬ್ಯಾಂಕ್ ಸರ್ಕಾರದ ಭದ್ರತಾ ಪತ್ರಗಳಲ್ಲಿನ ಹೂಡಿಕೆಯಿಂದ ಗಳಿಸುವ ಬಡ್ಡಿಗೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸುವುದು, ಹೂಡಿಕೆ ಆಕರ್ಷಿಸುವುದು ಮತ್ತು ಉದ್ಯೋಗ ಸೃಷ್ಟಿಸುವುದು ಮಸೂದೆಯ ಪ್ರಮುಖ ಉದ್ದೇಶಗಳಾಗಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ. ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರು ಯುಪಿಐ ವಹಿವಾಟಿಗೆ ವ್ಯಾಪಾರಿ ರಿಯಾಯಿತಿ ದರ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
1: It does not impose any tax or transaction charge on UPI users. It enables the government to specify through notification the electronic payment modes that will continue to receive statutory protection against charges. The UPI and Services Steering Committee, headed by the National Payments Corporation of India, will consider and decide whether any MDR should be introduced and if so, its scope and structure. Therefore, no MDR framework has yet been finalized.
0: ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ಚರ್ಚೆಯ ವಿಷಯವನ್ನು ಪದೇ ಪದೇ ಬದಲಾಯಿಸುತ್ತಿದ್ದಾರೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ಜೆಪಿ ನಡ್ಡಾ, ರಾಹುಲ್ ಗಾಂಧಿ ಅವರ ಉದ್ದೇಶ ಸಂವಾದ ನಡೆಸುವುದಲ್ಲ, ಬದಲಾಗಿ ಗೊಂದಲ ಸೃಷ್ಟಿಸುವುದಾಗಿದೆ ಎಂದು ದೂರಿದರು. ಸರ್ಕಾರ ಚರ್ಚೆ ನಡೆಸಲು ಸದಾ ಸಿದ್ದವಿದೆ ಹಾಗೂ ಯಾವುದೇ ವಿಷಯದ ಕುರಿತಾದ ಪ್ರತಿಯೊಂದು ಪ್ರಶ್ನೆಗೂ ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದಾರೆ ಎಂದು ಹೇಳಿದರು. ಸಂಸತ್ ಸದನ ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಎಂಬುದು ಸರ್ಕಾರದ ನಿಲುವಾಗಿದೆ ಎಂದು ಜೆಪಿ ನಡ್ಡಾ ತಿಳಿಸಿದ್ದಾರೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿ ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 21 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ನೀಡಲಾಗಿದೆ. ಇನ್ನು ಮುಂದೆ ಕೃಷಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೇರವಾಗಿ ವಿದ್ಯಾರ್ಥಿ ವೇತನ ದೊರೆಯಲಿದೆ. ಇದರಿಂದ ವಿಳಂಬ ನಿವಾರಣೆಯಾಗಲಿದ್ದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನು ಪಾರದರ್ಶಕ, ತ್ವರಿತ ಮತ್ತು ಸರಳಗೊಳಿಸಲು ಎನ್ಎಸ್ಪಿ ಡಿಬಿಟಿ ವ್ಯವಸ್ಥೆ ನೆರವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರೆದಿದ್ದು, ರಾಂಚಿಯಲ್ಲಿ ನಿನ್ನೆ ನಡೆದ ವಿಧಾನಸಭಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಅವರ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿದಿರುವುದರಿಂದ ಅವರ ಸ್ಥಿತಿ ಗಂಭೀರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ದ ಮಹತೋ ಕಳೆದ 9 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಜಾರ್ಖಂಡ್ ವಿಧಾನಸಭೆ ಸಮೀಪ ಪೊಲೀಸರು ನಡೆಸಿದ ಲಾಠಿ ಪ್ರಹಾರದಲ್ಲಿ ತಮಗೆ ಗಾಯವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯ ಮತ್ತು ಲಾಠಿ ಪ್ರಹಾರವನ್ನು ಖಂಡಿಸಿ ಬಿಜೆಪಿ ಇಂದು ಜಾರ್ಖಂಡ್ ಬಂದ್ಗೆ ಕರೆ ನೀಡಿದೆ. ಬೆಳಗ್ಗೆ 8ರಿಂದ ಮಧ್ಯರಾತ್ರಿವರೆಗೆ ಬಂದ್ ನಡೆಯಲಿದ್ದು, ಅಗತ್ಯ ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆದಿತ್ಯ ಸಾಹು ತಿಳಿಸಿದ್ದಾರೆ. ನಿನ್ನೆ ಜಾರ್ಖಂಡ್ ವಿಧಾನಸಭೆ ಸಮೀಪ ಪ್ರತಿಭಟನಾಕಾರರು ಹಲವು ಬ್ಯಾರಿಕೇಡ್ಗಳನ್ನು ದಾಟಿದ ಬಳಿಕ ಪೊಲೀಸರು ಜಲಫಿರಂಗಿ, ಅಶ್ರುವಾಯು ಹಾಗೂ ಲಾಠಿ ಪ್ರಹಾರ ನಡೆಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಲಂಬಿಯಾದ ಪಶ್ಚಿಮ ಭಾಗದಲ್ಲಿ ಸಂಭವಿಸಿದ 7.4 ತೀವ್ರತೆಯ ಪ್ರಬಲ ಭೂಕಂಪದಲ್ಲಿ ಸುಮಾರು 132 ಮಂದಿ ಮೃತಪಟ್ಟಿದ್ದು 570ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಿನ್ನೆ ಸಂಭವಿಸಿದ ಭೂಕಂಪದ ಕೇಂದ್ರ ಬಿಂದು ರಾಜಧಾನಿ ಬೊಗೋಟಾ

ದಿಂದ ಸುಮಾರು 400 ಕಿಲೋಮೀಟರ್ ದೂರದ ಚೋಕೋ ಪ್ರದೇಶದ ಸ್ಯಾನ್ ಜೋಸೆ ಡೆಲ್ ಪಲ್ಮಾರ್ ಸಮೀಪದಲ್ಲಿತ್ತು. ನೂರಾರು ಕಟ್ಟಡಗಳು ಹಾನಿಗೊಳಗಾಗಿದ್ದು ಹಲವರು ಅವಶೇಷಗಳಡಿ ಸಿಲುಕಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 20ಕ್ಕೂ ಹೆಚ್ಚು ಪುರಸಭೆಗಳು ಬಾಧಿತವಾಗಿವೆ. ಭೂಕಂಪದ ಬಳಿಕ ಭೂಕಂಪೋತ್ತರ ಕಂಪನಗಳ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಭಾರತಕ್ಕೆ ಇ ವೀಸಾ ಹೊಂದಿರುವ ವಿದೇಶಿಯರು ಪ್ರವೇಶಿಸಲು ಅನುಮತಿ ನೀಡುವ 11 ಅಂತಾರಾಷ್ಟೀಯ ಬಂದರುಗಳನ್ನು ಸರ್ಕಾರ ಹೆಚ್ಚುವರಿಯಾಗಿ ಅಧಿಸೂಚಿಸಿದೆ. ಇದರಲ್ಲಿ 9 ಭೂ ಬಂದರುಗಳು ಮತ್ತು 2 ವಿಮಾನ ನಿಲ್ದಾಣಗಳು ಸೇರಿವೆ. ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು, ಅಟ್ಟಾರಿ ಮತ್ತು ಅಗರ್ತಲಾ ಭೂ ಬಂದರುಗಳು ಇದರಲ್ಲಿವೆ. ಈ ಸೇರ್ಪಡೆಯಿಂದ ಇ ವೀಸಾದ ಉಪಯುಕ್ತತೆ ಮತ್ತಷ್ಟು ಹೆಚ್ಚಲಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಸುಮಾರು 95% ಇ ವೀಸಾ ಅರ್ಜಿಗಳನ್ನು 72 ಗಂಟೆಯೊಳಗೆ ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇದರೊಂದಿಗೆ ಇ ವೀಸಾ ಹೊಂದಿರುವ ವಿದೇಶಿಯರ ಪ್ರವೇಶಕ್ಕೆ ಅನುಮತಿಸಲಾದ ಅಂತಾರಾಷ್ಟೀಯ ಬಂದರುಗಳ ಸಂಖ್ಯೆ 88 ಏರಿದೆ. ಇದರಲ್ಲಿ 37 ವಿಮಾನ ನಿಲ್ದಾಣಗಳು, 38 ಸಮುದ್ರ ಬಂದರುಗಳು ಮತ್ತು 13 ಭೂ ಬಂದರುಗಳು ಸೇರಿವೆ. ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ನಿನ್ನೆ ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಈ ಸಹಯೋಗದಡಿ ಸಚಿವಾಲಯ ಹಣಕಾಸು ನೆರವು ಮತ್ತು ಅಗತ್ಯ ದತ್ತಾಂಶವನ್ನು ಒದಗಿಸಲಿದೆ. ಡೇಟಾ ಇಂಜಿನಿಯರಿಂಗ್, ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಜಿಡಿಪಿಯ ಅಲ್ಪಾವಧಿ ಮುನ್ಸೂಚನೆಗಾಗಿ ಡೆಸ್ಕ್ಟಾಪ್ ಆಧಾರಿತ ತಂತ್ರಾಂಶ ಸಾಧನವನ್ನು ಅಭಿವೃದ್ಧಿಪಡಿಸಲಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಿದೆ. ಈ ರಫ್ತು ಎಫ್ಪಿಒ ಮತ್ತು ಸ್ಥಳೀಯ ಜೇನು ಸಾಕಾಣಿಕೆದಾರರಿಗೆ ಮಹತ್ವದ ಮೈಲಿಗಲ್ಲಾಗಿದ್ದು ಸಂಘಟಿತ ಮತ್ತು ರಫ್ತು ಆಧಾರಿತ ಉತ್ಪಾದನೆಯ ಮೂಲಕ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶಿಸಲು ಹೊಸ ಅವಕಾಶ ಕಲ್ಪಿಸಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಖ್ಯಾತ ಸಾಗರ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀನಿವಾಸ್ ಕುಮಾರ್ ತುಮ್ಮಲ ಅವರು ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತ ಆಳ ಸಮುದ್ರ ಕಾರ್ಯಾಚರಣೆ ವಿಸ್ತರಿಸುವುದು, ಹವಾಮಾನ ಮಾದರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಹಾಗೂ ಸಾಗರ ಮತ್ತು ಹವಾಮಾನ ಸಂಬಂಧಿತ ವಿಪತ್ತುಗಳಿಗೆ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನು ಬಲಪಡಿಸುತ್ತಿರುವ ಸಂದರ್ಭದಲ್ಲಿ ಡಾ ತುಮ್ಮಲ ಅವರ ನೇಮಕ ಮಹತ್ವ ಪಡೆದಿದೆ. ಇದರೊಂದಿಗೆ ನೀಲಿ ಆರ್ಥಿಕತೆಯ ಉತ್ತೇಜನಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮೊದಲ ದಿನವೇ 17 ಪದಕಗಳನ್ನು ಗೆದ್ದು ಉತ್ತಮ ಆರಂಭ ಮಾಡಿದೆ. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳಿವೆ. ಸೇಬರ್, ಫಾಯಿಲ್ ಮತ್ತು ಎಪಿ ವಿಭಾಗಗಳ 6 ವೈಯಕ್ತಿಕ ಸ್ಪರ್ಧೆಗಳಲ್ಲೂ ಭಾರತೀಯ ಆಟಗಾರರು ಪದಕ ಗೆದ್ದಿದ್ದಾರೆ. ಪುರುಷರ ಸೇಬರ್ನಲ್ಲಿ ನಿಖಿಲ್ ವಾಘ ಚಿನ್ನ ಗೆದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಐ ಬಳಕೆದಾರರ ಮೇಲೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕ ವಿಧಿಸುವುದಿಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ರಾಷ್ಟೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮೂಲಕ ದೇಶದ ಕೃಷಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಫೆಲೋಶಿಪ್ ಮೊತ್ತ ಬಿಡುಗಡೆ. ಕೊಲಂಬೋದಲ್ಲಿ ಪ್ರಬಲ ಭೂಕಂಪ, ಕನಿಷ್ಠ 132 ಮಂದಿ ಸಾವು, 570 ಹೆಚ್ಚು ಜನರಿಗೆ ಗಾಯ. 23 ವರ್ಷದೊಳಗಿನವರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಮೊದಲ ದಿನವೇ ಭಾರತಕ್ಕೆ 4 ಚಿನ್ನ ಸೇರಿ ಒಟ್ಟು 17 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
3: ಆತ್ಮೀಯ ಕೇಳುಗರೆ, ನೀವು ಕೇಳ್ತಿದ್ರ ಭಾವಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ರಚನೆಯ ಭಾವಗೀತೆಗಳನ್ನ ಕೇಳ್ತಾ ಅವರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ತಾ ಸಾಕ್ತಾ ಇದ್ವಿ. ಸಾಹಿತ್ಯಿಕ ಕೊಡುಗೆಗಳು ಇವರದ್ದು ಅಪಾರ ಅಂತ ಹೇಳಬಹುದು. ಭಾವಗೀತೆಗಳ ಕ್ರಾಂತಿನೇ ಇವರು ಸಾರಿದ್ದಾರೆ. ಇವರ ಅನೇಕ ಕವಿತೆಗಳು ಸುಗಮ ಸಂಗೀತ ಕ್ಷೇತ್ರದ ಮೂಲಕ ಜನಪ್ರಿಯ ಭಾವಗೀತೆಗಳಾಗಿ ಪ್ರಸಿದ್ಧಿ ಪಡೆದಿವೆ. ಸಂತ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಶೋಧಿಸಿ ಅವುಗಳನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ವಿಲಿಯಂ ಶೇಕ್ಸ್ಪಿಯರ್ ಅವರ 50 ಸಾನೆಟ್ಗಳು ಹಾಗೂ 12th ನೈಟ್ ಈ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ರು. ಇವರ ಪ್ರಮುಖ ಕೃತಿಗಳು ವಿಮರ್ಶಾ ಕೃತಿಗಳಲ್ಲಿ ಹೊರಳು ದಾರಿಯಲ್, ಗೀತನಾಟಕ ಊರ್ವಶಿ, ಬಾಲಸಾಹಿತ್ಯ ಚಿನ್ನದ ಹಕ್ಕಿ ನಂದನ, ಭಾವಗೀತೆ ಅಥವಾ ಕಾವ್ಯ ಕೃತಿಗಳು ದೀಪಿಕಾ, ಅರುಣಗೀತೆ, ಚಿತ್ರಕೂಟ, ಬಾರು ವಸಂತ. ಇದೀಗ ಮುಂದಿನ ಗೀತೆ ಕೇಳಿ, ಎನ್ ಜೆ ರವಿಶೇಖರ್ ಅವರ ಗಾಯನದಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನೀವು ಕೇಳ್ತಾ ಇದ್ದೀರಾ ಭಾವಸ್ಪಂದನ ಕಾರ್ಯಕ್ರಮ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಇವರಿಗೆ ಸಂದ ಪ್ರಶಸ್ತಿ ಮತ್ತು ಗೌರವಗಳ ಕಡೆ ಗಮನಹರಿಸೋದಾದರೆ 1974 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2002 ಮಾಸ್ತಿ ಪ್ರಶಸ್ತಿ, 2012 ಅನಕೃ ಪ್ರಶಸ್ತಿ, NCERTಯಿಂದ ಬಾಲ ಸಾಹಿತ್ಯ ಪುರಸ್ಕಾರಗಳು ದೊರೆತಿವೆ. ಇದಾಗಿತ್ತು ಕನ್ನಡ ಸಾಹಿತ್ಯ ಲೋಕದ ಪ್ರಸಿದ್ಧ ಕವಿ, ವಿಮರ್ಶಕರು, ಅನುವಾದಕರು ಹಾಗೂ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಇವರ ವಿಶೇಷ ಕಾರ್ಯಕ್ರಮ ಈ ಹೊತ್ತು. ಇದೀಗ ಪ್ರಭಾ ಜೆ ಇನಾಮದಾರ್ ಅವರ ಗಾಯನದಲ್ಲಿ ಮುಂದಿನ ಭಾವಗೀತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 8:31. ಹೆಲೋ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಇದೀಗ ಮೊದಲನೇದಾಗಿ ಗೀತೆ. ವಿದ್ಯಾಪತಿ ಚಿತ್ರದಿಂದ ವಾಸುಕಿ ವೈಭವ್, ಸುಪ್ರಿಯ ರಾಮ್ ಅವರ ಗಾಯನದಲ್ಲಿ ಸುಜಿತ್ ವೆಂಕಟರಾಮಯ್ಯ ಅವರ ಸಾಹಿತ್ಯ, ಡೋಸ್ ಮೋಡ್ ಅವರ ಸಂಗೀತ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಬಾನದಾರಿಯಲ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಐಶ್ವರ್ಯ ರಂಗರಾಜನ್ ಹಾಗೂ ನಿಶಾಂತ್ ರೈ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ನೀವು ಕೇಳಿದ್ರ ಹಲೋ ಕರ್ನಾಟಕ ಕಾರ್ಯಕ್ರಮ. ಬೆಳಗಿನಿಂದ ಬಂದ ಸಂದೇಶಗಳನ್ನು ನೋಡೋಣ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ಆಕಾಶವಾಣಿ ಅಭಿಮಾನಿ ರೇಡಿಯೋ ಕೇಳುಗರಾದ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸಿದ್ರು. ಬುದ್ಧಿವಂತಿಕೆ ಹಾಗೂ ವಿವೇಚನೆ ನಿಮ್ಮ ಗುರು. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಒಂದೇ ರೀತಿ ಇರಿ. ನಟಿಸುವ ಸಂಬಂಧಗಳು ಶಾಶ್ವತ ಅಲ್ಲ ಅಂತ ಹೇಳಿ ಹೊನ್ನೂರ ಅಲಿ ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿದ್ರು. ಕೈವಲ್ಯ ಸಾಹಿತಿ ಬೋಪ್ಪ ವೆಂಕಟೇಶ್ ಅವರು ರಾಷ್ಟ್ರೀಯ ಮಗ ಮತ್ತು ಮಗಳ ದಿನದ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಆಕಾಶವಾಣಿಗೆ ಶುಭೋದಯ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶಿವಗಂಗಾ ಅವರು ಹೆಬ್ಬಾಳದಿಂದ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಶುಭೋದಯಗಳು ಪ್ರೀತಿಯ ಕನ್ನಡ ಕಾಮನಬಿಲ್ಲಿಗೆ ಅಂತ ರಾಜು ಚಿಕ್ಕಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಕಬಾಡಿಯಿಂದ ವಿನುತ ರವಿ ರವಿ ಕಿಶನ್ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಕ್ತಿಪೂರ್ಣ ಗೀತೆಗಳ ನಾದಾರ್ಚನೆ ಜ್ಞಾನ ಭಂಡಾರದ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಜೊತೆಗೆ ಅಪರೂಪದ ಭಾವಗೀತೆಗಳ ಆಯ್ಕೆ ಹಾಗೂ ಪ್ರಸಾರದೊಂದಿಗೆ ಸಾಗುತ್ತಿರುವ ಕಾರ್ಯಕ್ರಮಗಳು ಧನ್ಯವಾದಗಳು ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಮುಂದಿನ ಗೀತೆ ವೃತ್ತ ಚಿತ್ರದಿಂದ ನಿಹಾಲ್ ತಾವರೋ ಅವರ ಗಾಯನದಲ್ಲಿ ಶಂಕರ್ ರಮಣ್ ಎಸ್ ಅವರ ಸಾಹಿತ್ಯ, ಆಂಟೋನಿ ಎಂ ಜಿ ಹರಿಕೃಷ್ಣ ಕೃಷ್ಣಾಂತ್ ಅವರ ಸಂಗೀತ.

ಬನಾರಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅರ್ಮಾನ್ ಮಲಿಕ್ ಅವರ ಗಾಯನದಲ್ಲಿ ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ. ಮತ್ತಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿವೆ. ಸುಧಾಮಣಿ, ರಮೇಶ್, ಬಾಬು, ಧನುಷ್, ದೀಕ್ಷಿತ್ ಹೆಚ್ಎಲ್ಕೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು, ರಸ್ತೆ ಬೆಳಗಿನ ಶುಭೋದಯಗಳು, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ಮುಂಜಾನೆಯ ಶುಭೋದಯ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಆನಂದ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಅವರು, ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಿಘ್ನೇಶ್ವರನ ಕೃಪೆ ಸದಾ ಇರಲಿ, ಭಾವಗೀತೆಗಳು ಇಷ್ಟ ಆಯಿತು ಅಂತ ಹೇಳಿ. ಶಕುಂತಲಾ ಶಂಕರ್ ಮಂಡ್ಯ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ನಂಬರ್ ಎಂಡಿಂಗ್ ವಿತ್ 2262 ನಿಮ್ಮ ಹೆಸರನ್ನು ಬರೆದು ಕಳಿಸಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಪ್ತ ಸಾಗರದಾಚೆ ಯೆಲ್ಲೋ ಸೈಡ್ ಎ ಇಂದ ಕಪಿಲ್ ನಾಯರ್ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ.

0: ಯುವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಜಿತ್ ಹೆಗ್ಡೆ ಅವರ ಗಾಯನದಲ್ಲಿ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡಕ ಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 9:03. ಸಖತ್ ಸಾಂಗ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408091013, 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಇದೀಗ ಮೊದಲಿಗೆ ಗೀತೆ. ಸಹೋದರರ ಸವಾಲ್ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಗಾಯನದಲ್ಲಿ, ಶಿವದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಸಾಹಿತ್ಯ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ತಮ್ಮ ನೆಚ್ಚಿನ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಸಂದೇಶಗಳನ್ನು ಕಳಿಸಿದ್ದಾರೆ. ಸುಧಾ ಬೂದಿಹಾಲ್ನಿಂದ ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್ ರಾಜಾಜಿನಗರದಿಂದ, ದತ್ತಾತ್ರೇಯ ಅವರು ಮಂಗಳೂರಿನಿಂದ, ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ, ನಾಗರತ್ನ ರಾಜಾಜಿನಗರದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ನಮ್ಮ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ರೋಹಿತ್ ಅವರು ದಾಸನಪುರದಿಂದ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹೇಮಾವತಿ ಶ್ವೇತ ಸ್ವಾತಿ ಚೆಟ್ಟಿಮಾನಿ ಭಾಗಮಂಡಲ ಕೊಡಗುವಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಶುಭಾಶಯಗಳು ಅಂತ ಹೇಳಿ ಮೂಡಲ ವಿಠಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆಗಳು ಖಂಡಿತ ಪ್ರಸಾರ ಆಗುತ್ತೆ. ಇದೀಗ ಮುಂದಿನ ಗೀತೆ ಒಲವು ಗೆಲುವು ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಶಿವದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಕಿಲಾಡಿ ಕಿಟ್ಟು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಸುಶೀಲಾ ಹಾಗೂ ವಿಷ್ಣುವರ್ಧನ್ ಅವರ ಗಾಯನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಮೋಹನ್ ಕುಮಾರ್ ಅವರ ಸಂಗೀತ. ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿವೆ. ಸಂಜಯ್ ಕುಮಾರ್ ಕೋಟೆ, ದೀಪ್ತಿ ಕೋಟೆ, ಪರಿ ಕೋಟೆ ಪುಣೆಯಿಂದ, ನಾಗೇಶ್, ದೀಪ, ಋತ್ವಿಕ್, ಜರ್ವಿ, ಕೆಸಗೋಡು, ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಿಂದ, ಮಂಡಿಕಲ್, ಕೃಪಾ, ಉಮೇಶ್, ಎಂಆರ್ ಶ್ರೀಕಂಠನ್, ಅಗ್ರಹಾರ, ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ. ಶುಭೋದಯ ಅಂತ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ನಮ್ಮ ಗೀತೆ ಪ್ರಸಾರ ಮಾಡಿ ಅಂತ ಡಿಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರ್ಬಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಕೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಶುಭೋದಯ, ನಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡಿ ಅಂತ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟರಾಜು ಎಂಪಿ ಎಂಜಿ ದಿಬ್ಬ ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಜ ಶರತ್ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಮಂಜುನಾಥ್ ಬಳ್ಳಾರಿಯಿಂದ. ಈ ದಿನ ರಾಷ್ಟ್ರೀಯ ಮಗ ಅಥವಾ ಮಗಳ ದಿನ. ಈ ಕುರಿತಾಗಿ ನಮಗೆ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬೋಪ್ಪ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ.

ಧನ್ಯವಾದಗಳು. ನೀವು ಸಹ ನಮಗೆ ವಾಟ್ಸಪ್ ಮೂಲಕ ನಿಮ್ಮ ನೆಚ್ಚಿನ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಮುಂದಿನ ಗೀತೆ ಎರಡು ಕನಸು ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಶಿವದಯಶಂಕರ್ ಅವರ ಸಾಹಿತ್ಯ, ರಾಜಣ್ಣ ಕೇಂದ್ರ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ

0: ಅಗತ್ಯ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಕಾಲ ಕಳೀತಾ ಇದೆ, ಸಮಯ ಆಗ್ತಾ ಇದೆ. ಇದೀಗ 9:33 ಆನಂದ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಗಾಯನದಲ್ಲಿ ಚಿದಾಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ನಮ್ಮನ್ನ ಬಂದು ತಲುಪಿವೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸುಮಿತ್ರ ಕೆಂಪರಾಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಗೊಂದು ಗೀತೆ ಪ್ರಸಾರ ಮಾಡಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ ಅವರು BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ನೆನಪನ್ನು ನೆನಪಿಸುವಂಥ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೋಸ್ಕರ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳಿ ಶಿವಲಿಂಗಪ್ಪ ಕಾವಲಿ, ಮನೋಜ ಕಾವಲಿ, ಸಮರ್ಥ ಕಾವಲಿ, ಮಂಜುಳಾ ಕಾವಲಿ ಇಳಕಲ್ ಜಿಲ್ಲೆ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ರಾಮದುರ್ಗದಿಂದ ದೀಪ್ತಿ ಸುರೇಶ್ ಕೆರೂರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಶೃಂಗೇರಿ ಕಿಗ್ಗಾದಿಂದ ಸಹನಾ ಗಾಯತ್ರಿ ನಂದಕಿಶೋರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ JC ನಗರದಿಂದ, ರೂಪಾ ಲಕ್ಷ್ಮೀಕಾಂತ, ಯಶವಂತ ತೇಜಸ್ವಿನಿ, ಚನ್ನನ ಕುಂಟೇಶಿರ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು, ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮದೇ ನೆಚ್ಚಿನ ಗೀತೆ ಬರ್ತಾ ಇದೆ. ಮುತ್ತು ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 9:43. ನೀವು ಕೇಳ್ತಿದ್ರ ಸಖತ್ ಸಾಂಗು ಕಾರ್ಯಕ್ರಮ. ಸುವರ್ಣ ಸೇತುವೆ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ. ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ. ಶ್ವೇತಾ ಎಸ್ರಾವ್ ಸುಳ್ಯದಿಂದ ನಮಗೊಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ರು. ಒಲವು ಗೆಲುವು ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಿರಣ್ ಕುಮಾರ್ ಆರತಿ ಉಕ್ಕಡ ಶ್ರೀರಂಗ ಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಗನ ಮಗಳ ದಿನಾಚರಣೆಯ ದಿವಸ ನಮಗೆ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸುಧಾ ಬೂದಿಹಾಲದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ತ್ಯಾಗರಾಜ್, ಅಂಬಿಕಾ, ನಿಶ್ವಿಕಾ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ, ಪಂಜಯನ ಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ನಮಗೂ ಒಂದು ಸಾಂಗ್ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಶ್ರೀವಿತ್ ಸೀತಾರಾಮ್ ಕಿರ್ಕೋಡ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನ್ನ ಮಗಳು ಶ್ರೀವಿದ್ಯಾ ಅವರ ಹುಟ್ಟಿದ ದಿನ ಇಂದು, ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹುಟ್ಟಿದ ದಿನದ ಶುಭಾಶಯಗಳು ಶ್ರೀವಿದ್ಯಾ ಅವರೇ. ನಂತರ ರವೀಂದ್ರ ಆರೋಹಿ ಹೆಮ್ಮಿಗೆಪುರ ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಸುಮಾ ವಿರೂಪಾಕ್ಷ ಬೆಂಗಳೂರಿನಿಂದ, ಜೊತೆಗೆ ನನಗೊಂದು ಹಾಡು ಇಲ್ವಾ ಅಂತ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಹಾಡುಗಳಿವೆ ನಿಮಗಾಗಿ. ಇದೀಗ ಬರ್ತಾ ಇದೆ ಮುಂದಿನ ಗೀತೆ. ಕಾಶಿ ಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಗಾಯನದಲ್ಲಿ, ಕಲ್ಯಾಣ್ ಅವರ ಸಾಹಿತ್ಯ, ಕೋಟಿ ಅವರ ಸಂಗೀತ ಇರುವ ಗೀತೆ.

ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಅವರ ಗಾಯನದಲ್ಲಿ, ವಿ ಮನೋಹರ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಾ. ಆಶಾ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ, ಜಿ ಎಸ್ ಭೋಜರಾಜ್, ಸುಧಾ ಸೋಮಶೆಟ್ಟಿಹಳ್ಳಿ ಚೆನ್ನಗಿರಿ ತಾಲೂಕಿನಿಂದ, ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ. ಆರ್ ಉದಯ್ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರಿ. ನರಸಿಂಹಮೂರ್ತಿ ಮುನಿಸ್ವಾಮಪ್ಪ ಬಡಾವಣೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ರು. ಗಣಪತಿ ಕುಡಿಯ ಚಿತ್ತಾರ ಹೊನ್ನಾವರದಿಂದ ನಮಗಾಗಿ ಒಂದು ಸುಮಧುರ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದೀರಾ. ಭಾರತದ ಏಕೈಕ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಯಿಂದ ಶರಣಪ್ಪ ಅಂಗಡಿಯವರು ಸಂದೇಶವನ್ನು ಕಳಿಸಿದ್ರು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ, ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಸುಜಾತ

ಆರ್ ಗಣೇಶ್. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರು. ಚಂದ್ರ ಲೇಔಟ್ನಿಂದ ಲತಾ, ವೀರೇಶ್, ಸೃಜನ್, ಸೌಮ್ಯಶ್ರೀ, ಸುಪ್ರಿಯಾ ಸಂದೇಶವನ್ನ ಕಳಿಸಿದ್ದರು. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರು. ನಮ್ಮ ಮುದ್ದು ಮಗಳು ಡಿಂಪನಾಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಭಾಗ್ಯ ಜ್ಯೋತಿ, ಶಿವಲಿಂಗಪ್ಪ ಭದ್ರೆ ಹಾಗೂ ಭದ್ರೆ ಬಂಧುಗಳು ಸಂದೇಶವನ್ನ ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಒಂದು ಗಂಟೆಯ ಕಾಲಾವಕಾಶದಲ್ಲಿ ಎಷ್ಟು ಗೀತೆಗಳನ್ನು ಪ್ರಸಾರ ಮಾಡಲು ಸಾಧ್ಯವೋ ಅಷ್ಟು ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ಎಲ್ಲವೂ ನಿಮ್ಮ ನೆಚ್ಚಿನ ಗೀತೆಗಳೇ ಆಗಿದ್ವು. ಇದಾಗಿತ್ತು ಈ ಹೊತ್ತಿನ ಸಖತ್ ಸಾಂಗು ಕಾರ್ಯಕ್ರಮ. ಮತ್ತೆ ಸಿಗೋಣ 10 ಗಂಟೆಗೆ ಸರಿಯಾಗಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 10:01. ಸಿನಿ ಚಿಟ್ಟೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ಈ ಹೊತ್ತಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಮ್ಯೂಸಿಕಲ್ ಹಿಟ್ ಸಿನಿಮಾಗಳ ಯಶಸ್ಸಿನ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕೆಲವೊಂದು ಗೀತೆಗಳು ಹಿಟ್ಟಾದರೆ ಇನ್ನು ಗೀತೆಗಳ ಮೂಲಕ ಹಿಟ್ಟಾದ ಸಿನಿಮಾಗಳ ಉದಾಹರಣೆ ಬಹಳಷ್ಟಿವೆ. ಈ ಸಾಲಲ್ಲಿ ಬರುವ ನಿಮ್ಮಿಷ್ಟದ ಚಿತ್ರಗಳ ಕುರಿತಾಗಿ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಇದೀಗ ಗೀತೆ ಮುಂಗಾರು ಮಳೆ ಚಿತ್ರದಿಂದ ಕುನಾಲ್ ಗಾಂಜಾವಾಲಾ, ಪ್ರಿಯಾ ಹಿಮೇಶ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಮನು ಮೂರ್ತಿ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಿನಿ ಚಿಟೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮ್ಯೂಸಿಕಲ್ ಹಿಟ್ ಸಿನಿಮಾಗಳ ಕುರಿತಾದ ಮಾತುಕತೆ, ಮಲಯ ಮಾರುತ ಸಂಗೀತವು ಕನ್ನಡ ಚಿತ್ರರಂಗದ ಸೊಗಸಾದ ಸಂಗೀತ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಹಾಡುಗಳಿಗೆ ಕೆಜೆ ಜೇಸುದಾಸ್, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಂತಹ ಮಹಾನ್ ಗಾಯಕರ ಧ್ವನಿ ಮಧುರತೆ ನೀಡಿದೆ. ಶಾಸ್ತ್ರೀಯ ಸಂಗೀತದ ಸೊಗಡು ಪ್ರೇಮದ ಭಾವನೆ ಮತ್ತು ಮಧುರವಾದ ಸಾಹಿತ್ಯ ಒಂದಾಗಿ ಬೆರೆತು ಈ ಸಂಗೀತವನ್ನು ಇಂದಿಗೂ ಶ್ರೋತೃಗಳ ಮನಸ್ಸಲ್ಲಿ ತಾಜಾ ಗಾಳಿಯಂತೆ ಉಳಿಸಿವೆ. ಮಲಯ ಮಾರುತ ಗಾನ ಹಾಡು ವಿಶೇಷವಾಗಿ ಸಂಗೀತ

ನಾಟ್ಯದ ಸುಂದರ ಮಿಲನವನ್ನು ಪ್ರತಿಬಿಂಬಿಸುತ್ತೆ ಅಂತ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿಟಿಎಂ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ಸುಂದರ ಚಿತ್ರದಿಂದ ಇದೀಗ ಒಂದು ಗೀತೆ, ಕೆ ಜೆ ಜೇಸುದಾಸ್ ಅವರ ಗಾಯನದಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಪ್ರೇಮಲೋಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದೀರಾ. ನಮಸ್ಕಾರ ಮೇಡಮ್, ಇವತ್ತಿನ ಥೀಮ್ ಬಹಳ ಚೆನ್ನಾಗಿದೆ, ಕನ್ನಡ ಹಾಡುಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ರಾಜು ಅಂಬಿ, ರೇಖಾ ಅಂಬಿ, ರೋಹನ್ ರಾಘವಿ ರೋನೆತ್ ಚಿಕ್ಕೋಡಿಯಿಂದ, ಕರಿಯ ಐ ಲವ್ ಯು ರಾಜೇಶ್ ಸರ್ ಅವರ ಹಾಡು ದುನಿಯಾ ಮೂವಿ, ನಂತರ ಒರಟ ಸಿನಿಮಾದ ಸಾಂಗ್, ಇವೆಲ್ಲ ಎವರ್ಗ್ರೀನ್ ಹಾಡುಗಳು ಅಂತ ಹೇಳಿ ನಾಗರತ್ನ ರಾಜಾಜಿನಗರದಿಂದ.

ಸಂದೇಶವನ್ನ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದ ಬನಶಂಕರಿ ಗಾರ್ಡನ್ ಇಂದ ನಿವೇದಿತಾ ಗುರುರಾಜ್ ನವಲಗುಂದದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ರಾಜ್ಕುಮಾರ್ ಸಿನಿಮಾದ ತಪ್ಪು ಗುರುತಿಸಿ ಸರಿ ಮಾಡಿದ್ರು ಅಂತ ಮಾಹಿತಿ ನೀಡಿದ್ರಂತೆ. ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಗೀತೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಪ್ರೇಮಲೋಕ ಸೂಪರ್ ಹಿಟ್ ಹಾಡುಕೊಟ್ಟ ಚಿತ್ರ ಅಂತ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಮುಂಜಾನೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಮಿತ್ರಾ ಕೆಂಪರಾಜು RHCS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ ದಾಖಲೆ ಬರೆದ ಚಲನಚಿತ್ರ ನಾಗರ ಹಾವು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಸಂದೇಶವನ್ನ ಕಳಿಸಿದ್ದಾರೆ. ರೂಪಾ ಲಕ್ಷ್ಮೀಕಾಂತ ಯಶವಂತ ತೇಜಸ್ವಿನಿ ಚನನ ಕುಂಟೇಶಿರಾಯಿಂದ ಶ್ರೀಕೃಷ್ಣ ದೇವರಾಯ ಬಬ್ರುವಾಹನ ಕವಿರತ್ನ ಕಾಳಿದಾಸ ಇವು ಮ್ಯೂಸಿಕಲ್ ಹಿಟ್ ಚಿತ್ರಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇದೀಗ ಗೀತೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಚೇದಾಶಂಕರ್ ಅವರ ಸಾಹಿತ್ಯ ಎಂ ರಂಗರಾವ್ ಅವರ ಸಂಗೀತ. ನೀವು ಸಹ ಕಾರ್ಯಕ್ರಮದ ಕುರಿತಾಗಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489901013.

ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ. ಕನ್ನಡ ಚಲನಚಿತ್ರರಂಗದ ಮ್ಯೂಸಿಕಲ್ ಹಿಟ್ ಸಿನಿಮಾಗಳ ಕುರಿತಾಗಿ ಮಾತುಕತೆ ನಡೀತಾ ಇತ್ತು. ಕನ್ನಡ ಸಿನಿಮಾ ಸಂಗೀತದ ಯಶಸ್ಸಿನ ಹಿಂದಿರುವ ಮುಖ್ಯ ಕಾರಣಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ಸಾಹಿತ್ಯಕ ಮೌಲ್ಯ ಮತ್ತು ಕಾವ್ಯಮಯ ಸಾಲುಗಳು, ಜೊತೆಗೆ ಶಾಸ್ತ್ರೀಯ ಜಾನಪದ ಸಂಗೀತದ ಬೇರುಗಳು, ದಿಗ್ಗಜ ಸಂಗೀತ ನಿರ್ದೇಶಕರ ಕೊಡುಗೆ, ಧ್ವನಿ ಮತ್ತು ಗಾಯಕರ ಅದ್ಭುತ ಸಂಯೋಜನೆ, ಕಥೆಯೊಂದಿಗೆ ಸಂಗೀತದ ಬೆಸುಗೆ, ಇವೆಲ್ಲದರ ಕಾರಣವಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಬಹಳಷ್ಟು ಮ್ಯೂಸಿಕಲ್ ಹಿಟ್ ಸಿನಿಮಾಗಳು ದೊರೆತವು. ಇದೀಗ ಮುಂದಿನ ಗೀತೆ, ಗೀತಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಗಾಯನದಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ಬೆಳಗಿನ ಶುಭೋದಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸ್ವಯಂವರ ಚಿತ್ರದ ನಿನ್ನ ಕಂಡ ಕನ್ನಡಿಯಲ್ಲಿ ಈ ಗೀತೆ ಮ್ಯೂಸಿಕಲ್ ಹಿಟ್ ಆಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಗೋವಿಂದ ಮೆನನ್ ಕೋಲಾರದಿಂದ ರಣಧೀರ ಯುದ್ಧಕಾಂಡ ಪ್ರೇಮಲೋಕ ಬಣ್ಣದ ಗೆಜ್ಜೆ ಸ್ವಾಭಿಮಾನ ಸಾವಿರ ಸುಳ್ಳು ಈ ಚಿತ್ರಗಳು ಸಹ ಮ್ಯೂಸಿಕಲ್ ಹಿಟ್ ಆಗಿದ್ವು ಅಂತ ಹೇಳಿ ರೂಪಾ ಲಕ್ಷ್ಮೀಕಾಂತ ಯಶವಂತ್ ತೇಜಸ್ವಿನಿ ಚನನ ಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇರಳದ ಸಿಂಹ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿನಯದ ಸರಿತಾ ಮೇಡಮ್ ಇದರಲ್ಲಿ ಇರುವ ಅಮ್ಮನ ಕುರಿತಾದ ಹಾಡು ಬಹಳ ಇಷ್ಟ ಆಗುತ್ತೆ. ಈ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿ ಯಶಸ್ಸು ಕಂಡಿತ್ತು ಅಂತ ಹೇಳಿ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅತ್ಯುತ್ತಮ ಧ್ವನಿ ಮುದ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಹ ದೊರೆತಿತ್ತು ಅಂತ. ಅಣ್ಣ ಅವರ ಹಾಡುಗಳು ಅವಿಸ್ಮರಣೀಯ ಅಂತ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ರಾಜಾಜಿನಗರದಿಂದ. ಹೆಚ್ಎಲ್ ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆ ಮೂರು ಜನ್ಮ ಚಿತ್ರದ ನೀ ಬಂದರೆ ಮೆಲ್ಲನೆ ಆ ದಿನಗಳಲ್ಲಿ ಬಹಳ ಹಿಟ್ ಆಗಿತ್ತು. ನಮ್ಮ ಊರುಗಳಲ್ಲಿ ಯಾವ ಹುಡುಗರ ಬಾಯಲ್ಲೂ ಇದೇ ಹಾಡು ಇತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಇಷ್ಟ ಆಯಿತು ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜನುಮದ ಜೋಡಿ ಚಿತ್ರ ತುಂಬ ಇಷ್ಟ. ಧನ್ಯವಾದಗಳು ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಚಂದನವನದಲ್ಲಿ ಸಾವಿರಾರು ಚಿತ್ರಗಳು ಬಂದಿದ್ದಾವೆ, ಅದರಲ್ಲಿ ಲಿಸ್ಟ್ ಹೇಳೋದು ಕಷ್ಟ. ಅದರಲ್ಲಿ ರಂಗನಾಯಕಿ ಬಿಳಿ ಹೆಣತಿ ಬೆಂಕಿಯ ಬಲೆ ಗೆಜ್ಜೆ ಪೂಜೆ ನಾಗರಹಾವು ಬೆಸುಗೆ ರಾಜ ನನ್ನ ರಾಜ ಇನ್ನೂ ಮುಂತಾದವು ಉಂಟು ಅಂತ ಹೇಳಿ ಚಿದಾನಂದ ಅವರು ಟಿಬಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಂಪರಾಜು ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಬೆಳ್ಳಿ ಕಾಲುಂಗುರ ಚಿತ್ರದಿಂದ ಚಿತ್ರ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಹಂಸಲೇಖ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಸಿನಿ ಚಿಟೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಬಂದ ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಇದುವರೆಗೆ ಒಳ್ಳೆಯ ಗೀತೆಗಳು ಪ್ರಸಾರ ಆಯಿತು. ರಾಜಾರಾಮ ವಸುಧಾ ಮಂಜೇಶ್ವರ ಕಾಸೂರುಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಾನಕಿ ಅಮ್ಮ ಅವರ ಗೀತೆಗಳು ಬಹಳ ಖುಷಿ ಕೊಡ್ತಾ ಇದ್ವು ಅಂತ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಂಗಾರದ ಮನುಷ್ಯ ಚಿತ್ರ ಸೂಪರ್ ಹಿಟ್ ಆಗಿತ್ತು, ರೈತರ ಜೀವನ ವಿಧಾನವನ್ನು ಬದಲಾಯಿಸಿತ್ತು ಅಂತ ಹೇಳಿ ಷಣ್ಮುಖ ಹಳೇಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸಿನಿಚಿಟೆ ಕಾರ್ಯಕ್ರಮ. ಒಟ್ಟಾರೆಯಾಗಿ ಹೇಳೋದಾದರೆ ಕನ್ನಡ ಚಲನಚಿತ್ರರಂಗದ ಮ್ಯೂಸಿಕಲ್ ಹಿಟ್ ಸಿನಿಮಾಗಳು ಮತ್ತು ಹಾಡುಗಳು ಜನರ ಜೀವನದ ನೆನಪುಗಳ ಭಾಗವಾಗಿ ಉಳಿದಿವೆ. ಆಳವಾದ ಸಾಹಿತ್ಯ, ಮಣ್ಣಿನ ಸೊಗಡಿನ ಜಾನಪದ, ಶಾಸ್ತ್ರೀಯ ಸಂಗೀತದ ಭದ್ರ ಬುನಾದಿ ಮತ್ತು ಗಾಯಕರ ಭಾವಪೂರ್ಣ ಧ್ವನಿ, ಈ ಎಲ್ಲವೂ ಒಂದಾಗಿ ಬೆರೆತಿರೋದೇ ಕನ್ನಡ ಸಿನಿಮಾ ಸಂಗೀತದ ಎಂದಿಗೂ ಕುಗ್ಗದ ಯಶಸ್ಸಿನ ಮೂಲಗುಟ್ಟು. ಕಾಲ ಬದಲಾದರೂ ಹೊಸ ತಂತ್ರಜ್ಞಾನ ಗಳು ಬಂದರೂ ಶ್ರೋತೃಗಳ ಮನಸ್ಸನ್ನು ತಟ್ಟುವ ಅರ್ಥಪೂರ್ಣ ಕನ್ನಡ ಹಾಡುಗಳ ಮೆರುಗು ಎಂದೆಂದಿಗೂ ಅಜರಾಮರ. ಇಷ್ಟೊತ್ತು ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದೀಗ ಗೀತೆ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ನಂತರ ಮೂರು ಜನ್ಮ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:02. ಆಹಾಹಾ, ತುಂಬ ದಿನಗಳ ಬಳಿಕ ನಿಮ್ಮ ನನ್ನ ಭೇಟಿಯಾಗ್ತಾ ಇದೆ. ಅಂದಮೇಲೆ ಅಷ್ಟೇ ಖುಷಿ ನನಗೂ ಇದೆ, ನಿಮಗೂ ಇದೆ ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಜೊತೆಗೆ ಇವತ್ತು ಒಬ್ಬ ಮಹನೀಯರನ್ನು ನಾವು ಸ್ಮರಣೆ ಮಾಡಲೇಬೇಕಾಗಿದೆ. ಭಾರತೀಯ ಚಿತ್ರರಂಗದ, ಅದರಲ್ಲೂ ಹಿಂದಿ ಚಿತ್ರರಂಗದ ಖ್ಯಾತ ನಟರು, ನಿರ್ಮಾಪಕರು ಹಾಗೆ ನಿರ್ದೇಶಕರಾದಂತಹ ಪಿ ಜಯರಾಜ್ ಅವರು ನಮ್ಮನ್ನು ಅಗಲಿದಂಥ ದಿನ ಪುಣ್ಯಸ್ಮರಣೆಯ ದಿನ. ಅವರನ್ನು ಸ್ಮರಿಸ್ತಾ ಸದ್ಯಕ್ಕೆ ಆಪ್ಕಿ ಪಸಂದ್ನ ಮೊದಲ ಎರಡು ಹಾಡುಗಳನ್ನು ಅವರಿಗಾಗಿ ಮೀಸಲಿಡ್ತಾ, ಆ ನಂತರ ನಿಮ್ಮ ರಿಕ್ವೆಸ್ಟ್ ಹಾಡುಗಳ ಕಡೆ ಗಮನ ಕೊಡ್ತಾ ಈ ಹೊತ್ತಲ್ಲಿ ಸಾಗೋಣ. ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳು ಕೂಡ ನನ್ನ ಬಳಿ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ನೀವೇನು ಮಾಡಬೇಕು, ಈ ಹೊತ್ತಲ್ಲಿ ಬಾಲಿವುಡ್ನ ಯಾವುದೇ ಹಳೆಯ ಹಾಡನ್ನು ಕೇಳಬೇಕು ಅಂತ ಅನಿಸಿದ್ರೆ ಸಿಂಪಲ್ ಆಗೊಂದು ಸಂದೇಶವನ್ನು ಟೈಪ್ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡೋದು ಮಾತ್ರ ಮರಿಬೇಡಿ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಪೈಡಿಪತಿ ಜೈರಾಜ್ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ, ನಿರ್ದೇಶಕ, ನಿರ್ಮಾಪಕರು. ಮುಖ್ಯವಾಗಿ ಹಿಂದಿ ಹಾಗೆ ಇತರ ಭಾಷೆಯ ಸುಮಾರು 170 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂಥ ಇವರಿಗೆ ಭಾರತೀಯ ಸಿನಿಮಾ ರಂಗದ ಅತ್ಯುನ್ನತ ಗೌರವ ಕೂಡ ಸಂದಿದೆ. ಜೈರಾಜ್ ಅವರು 1929 ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಯಾವ ಚಿತ್ರದ ಮೂಲಕ ಅಂದರೆ ಮೂಕಿ ಚಿತ್ರಗಳ ಮೂಲಕ ನಟನಾ ಜೀವನವನ್ನು ಆರಂಭಿಸ್ತಾರೆ. ಅಮರ್ ಸಿಂಗ್ ರಾಥೋಡ್, ಪೃಥ್ವಿರಾಜ್ ಚೌಹಾನ್, ಮಹಾರಾಣ ಪ್ರತಾಪ್, ಶಹಜಹಾನ್ ಇನ್ನೂ ಹಲವಾರು ಚಿತ್ರಗಳ ಐತಿಹಾಸಿಕ ಪಾತ್ರಗಳಲ್ಲಿ ಅದ್ಭುತ ನಟನೆಯನ್ನ ತೋರಿದ್ದಾರೆ. ಸಾಗರ್ 1951 ತೆರೆ ಕಂಡಂತ ಸಾಗರ್ ಚಿತ್ರ ಸೇರಿದಂತೆ ಇನ್ನೂ ಹಲವಾರು ಚಿತ್ರಗಳನ್ನ ನಿರ್ದೇಶನ ಮಾಡಿ ನಿರ್ಮಾಣ ಕೂಡ ಮಾಡಿದ್ದಾರೆ. ಇವರಿಗೆ ಭಾರತೀಯ ಚಿತ್ರರಂಗ ನೀಡುವಂಥ ದೀರ್ಘಕಾಲದ ಸೇವೆಯನ್ನ ಪರಿಗಣಿಸಿ ನೀಡುವಂತ 1980 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ನೀಡಿ ಇವರನ್ನ ಗೌರವಿಸಲಾಗತ್ತೆ ಕೂಡ. ಅವರದ ಅಭಿನಯದ ಚಿತ್ರದ ಹಾಡನ್ನ ಕೇಳಿದ್ರಿ. ಇನ್ನೊಂದು ಹಾಡಿನ ನಂತರ ಭಾರತೀಯ ಚಿತ್ರರಂಗದಲ್ಲಿ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ಕೊಡ್ತಾ ಸಾಕ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಹಳೆಯ ಹಿಂದಿ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ, ಬಹಳಷ್ಟು ಜನ ರಿಕ್ವೆಸ್ಟ್ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಗೋವಿಂದಮ್ಮನನ್ ಕೋಲಾರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಹೀರಾಮಣಿ ವರ್ಮಾ ಅವರು ಕೂಡ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಎನ್ ಆರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಗೂ ಕೂಡ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ದಿವಾಕರ್ಷಣ ಈ ಮೂಡುಬಿದ್ರೆಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಅನ್ಪುಣೇಶ್ವರಿ ನಗರ ಆರ್ಎಚ್ಸಿಎಸ್ ಬಡಾವಣೆಯಿಂದ ಕಾರ್ಯಕ್ರಮ ಕೇಳ್ತಾ ಇದೀವಿ, ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸುಮಿತ್ರಾ ಕೆಂಪರಾಜ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಶುಭ ದಿನ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಕೊಟ್ಟಿರೋದು ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ನಂಬರ್ ಎಂಡಿಂಗ್ ವಿತ್ 2950, ನಿಮಗೂ ಕೂಡ ಶುಭ ದಿನ. ಹಾಗೆ ವಾಸುಕಿ ದೈಜೋಡೆ ಸಾಗರದಿಂದ ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಕೇಳಿದ್ರೆ, ಹುಬ್ಬಳ್ಳಿಯ ಲೋಹ್ಯ ನಗರದ ಚನ್ನಬಸಪ್ಪ ಕರಮಡಿ ಮಲ್ಲಿಕಾರ್ಜುನ್ ಮಧುಮತಿಯವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಬಾಲಿವುಡ್ಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇದಕ್ಕಿಂತ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಾನು ನಿಮ್ಗೆ ಹೇಳಲೇಬೇಕು. ಯಾಕಂದ್ರೆ ಇವತ್ತಿನ ಸಂಜೆಯ 4 ಗಂಟೆಯ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಚರ್ಚೆ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೊಂದು ಸ್ವಲ್ಪ ಕೆಲಸ ಕೊಡೋದು ಬೇಡವೆ, ನಿಮ್ಮ ವಿಚಾರಧಾರಿಗಳನ್ನ ಕೂಡ ನಾವತ್ತು ಇವತ್ತು ಆ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ, ಸದ್ಯಕ್ಕೆ ಇವತ್ತಿಡೀ ದಿನ ಕೇಳುವಂತ ಒಂದು ಪ್ರಶ್ನೆಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಟೈಪ್ ಮಾಡಿ ನಮಗೆ ಕಳಿಸಲೇಬೇಕು. ಹಾಗಿದ್ರೆ ಏನ್ ಕೇಳ್ತೀನಿ ಅನ್ನೋ ಕುತೂಹಲ ನಿಮಗಿದೆಯಾ? ಪ್ರಶ್ನೆ ಇಷ್ಟೇ ರೀ, ಸಿಂಪಲ್ ಆಗಿದೆ. ಎಂಜಿನಿಯರಿಂಗ್ ಇವತ್ತು ಎಲ್ಲರೂ ಕೂಡ ತುಂಬಾ ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ಳುವಂತ ಕ್ಷೇತ್ರ ಎಂಜಿನಿಯರಿಂಗ್. ಅದು ಬಿಟ್ಟರೆ ಏನಾದರೂ ಪ್ರೊಡಕ್ಷನ್ ಮಾಡೋಣ, ನಾವೇ ಓನಾಗಿ ಯಾವುದಾದ್ರೂ ಒಂದು ಕಂಪನಿನ ಸ್ಟಾರ್ಟ್ ಮಾಡೋಣ, ಅದರಲ್ಲೂ ಇಂಡಸ್ಟ್ರಿಗೆ ಹೋದರೆ ಹೇಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡುವಂಥ ಯೂತ್ಸ್ ಕೂಡ ಇವತ್ತು ತುಂಬ ಜನ ಇದ್ದಾರೆ. ಹಾಗಾಗಿ ಪ್ರಶ್ನೆ ಏನಂದರೆ, ಎಂಜಿನಿಯರಿಂಗ್ ಉತ್ಪಾದನೆ ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಮಹಿಳೆಯರು ಎದುರಿಸುವಂಥ ದೊಡ್ಡ ಸವಾಲು ಏನು? ಆಹಾ, ನಮಗೆ ಸಂಬಂಧಪಟ್ಟಿದ ಪ್ರಶ್ನೆ. ನಮಗೇನ್ರಿ ಕೆಲಸ ಅಂತ ಹೇಳಿ ನೀವು ಗಂಡಸರು ಹಾಗೆ ಸುಮ್ಮನೆ ಇರೋ ಹಾಗಿಲ್ಲ, ಮಹಿಳೆಯರ ಬಗ್ಗೆ ನೀವು ಕೂಡ ಯೋಚನೆ ಮಾಡಲೇಬೇಕು. ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಂಜಿನಿಯರಿಂಗ್ ಉತ್ಪಾದನೆ ಅಥವಾ ಕೈಗಾರಿಕಾ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಮಹಿಳೆಯರು ಎದುರಿಸುವಂಥ ದೊಡ್ಡ ಸವಾಲು ನಿಮ್ಮ ಪ್ರಕಾರ ಯಾವುದು, ಏನು? ಸೊ ಸಿಂಪಲ್ ಆಗಿರಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ, ನಿಮ್ಮ ಹೆಸರಿನ ಜೊತೆ ಆ ಸಂದೇಶ ನಮ್ಮನ್ನು ತಲುಪಲಿ. ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತಿನ ಸಂಜೆಯ 4 ಗಂಟೆಯ ಕಾರ್ಯಕ್ರಮದಲ್ಲಿ ಚರ್ಚೆ ಆಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ಕೊಡ್ತೀನಿ ನಿಮಗಾಗಿ ಅಂತ ಹೇಳಿದ್ದೆ. ಹಾಗಿದ್ರೆ ಯಾವ ಮಾಹಿತಿ ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳಿದ್ರೆ, ಸತ್ಯಂ ಶಿವಂ ಸುಂದರಂ, ಆಹಾ ಮರೆಯಲಾಗದ ಚಿತ್ರ, ಮರೆಯಲಾಗದ ಹಾಡುಗಳು ಅಂತ ಹೇಳಿ ನೆನಪು ಮಾಡ್ಕೊಳ್ತಾ ಇದ್ರೆ, ಇಂಥದ್ದೊಂದು ಹಾಡುಗಳ ಧ್ವನಿ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೇಳಿದಾಗ ಏನೇನೆಲ್ಲ ಅದರಲ್ಲಿ ಪರಿಪಾಠಲೆಗಳನ್ನ ಪಟ್ಟಿರ್ತಾರೆ ಗೊತ್ತಾ? ರಾಜ್ಕಪೂರ್ ಅವರ ಸತ್ಯಂ ಶಿವಂ ಸುಂದರಂ ಚಿತ್ರದ ಹಾಡುಗಳ ಧ್ವನಿ ಮುದ್ರಣದ ವೇಳೆ ಲತಾ ಮಂಗೇಶ್ಕರ್ ಅವರ ಧ್ವನಿಗೆ ನೈಸರ್ಗಿಕವಾದಂಥ ಒಂದು ರಿವರ್ ಬರಬೇಕು, ಅಂದರೆ ನ್ಯಾಚುರಲ್ ಎಫೆಕ್ಟ್ ಇರಬೇಕು, ಸಿಗಬೇಕು ಅಂತ ಹೇಳಿ ಆರ್ಕೆ ಸ್ಟುಡಿಯೋದ ದೊಡ್ಡ ಹಾಲ್ ಏನಿರುತ್ತೆ ಸ್ಟುಡಿಯೋ ಹಾಲು, ಅದನ್ನು ಬಿಟ್ಟು ರೆಕಾರ್ಡ್ ಮಾಡೋದಕ್ಕೆ ಈ ಸ್ನಾನದ ಗೃಹ, ಕಿರಿದಾದ ಪ್ಯಾಸೇಜ್ಗಳಲ್ಲಿ ಮೈಕ್ರೋಫೋನ್ಗಳನ್ನು ಇಟ್ಟು ಕೆಲವು ಧ್ವನಿ ಪ್ರಯೋಗಗಳನ್ನು ಮಾಡಲಾಗಿತ್ತಂತೆ. ಯಾಕಂದರೆ ಆ ಒಂದು ಎಕೋ ಎಫೆಕ್ಟ್ ಬರಬೇಕು, ಆ ಎಫೆಕ್ಟ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ, ಆ ರಿವರ್ಬ್ ಒಂದು ಎಫೆಕ್ಟ್ ಇದ್ದರೆ ಒಂಥರ ನ್ಯಾಚುರಲಾಗಿ ಕೇಳಿಸುತ್ತಪ್ಪ ಈ ಹಾಡು ಅಂತ ಅನ್ನಿಸ್ಬೇಕು ಜನಕ್ಕೆ ಅಂತ ಹೇಳಿ ದೊಡ್ಡ ದೊಡ್ಡ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ದೊಡ್ಡ ದೊಡ್ಡ ಹಾಲ್ಗಳನ್ನು, ರೆಕಾರ್ಡಿಂಗ್ ಹಾಲ್ಗಳನ್ನು ಬಿಟ್ಟು ಸ್ನಾನದ ಗೃಹ, ಈ ಬಾತ್ರೂಮ್ಗಳಲ್ಲಿ, ಕಿರಿದಾದ ಪ್ಯಾಸೇಜ್ಗಳಲ್ಲಿ ಈ ಒಂದು ಧ್ವನಿ ರೆಕಾರ್ಡಿಂಗ್ನ ಮಾಡಲಾಗಿತ್ತಂತೆ. ಜನರಿಗೆ ಉತ್ತಮವಾದಂಥ ಸಂಗೀತ ಕೊಡಬೇಕು, ಅದು ಯಾವತ್ತಿಗೂ ಅವರ ಮನಸ್ಸಿನಲ್ಲಿ ಹಾಗೆ ಉಳ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಏನೇನೆಲ್ಲ ಪ್ರಯೋಗಗಳು ಆಗುತ್ತೆ ಅಲ್ವಾ? ಇಂಥದ್ದೆಲ್ಲ ಆಗುವಂತಹ ಹಿಸ್ಟ್ರಿ ನಮ್ಮ ಚಿತ್ರರಂಗದಲ್ಲೇ ಸಿಗುವಂಥದ್ದು.

ನೀವೇ ರಿಕ್ವೆಸ್ಟ್ ಮಾಡಿದಂತಹ ಅದ್ಭುತವಾದಂತಹ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗ್ತಾ ಇದೆ. ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರಿಸಿ ಅಂತ ಹೇಳಿ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಾಡು ಮಿಸ್ ಮಾಡಬೇಡ್ರಿ ಅಂತ ಕಿಶನ್ ರೋಷನ್ ಶುಭರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರೆ ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುಮಾರ ಪಾರ್ಕ್ನಿಂದ ಅನುಪಮಾ ಅವರು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಬೆಳಗಿನ ಶುಭೋದಯ ನಮ್ಮ ಹಾಡು ಕೂಡ ಬರಲಿ ಅಂತ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ಚಂದ್ರಮುಖಿ ಐಟಿಐ ಲೆಫ್ಟ್ ಮಲ್ಲತ್ತಹಳ್ಳಿಯಿಂದ ಎಷ್ಟು ದಿನ ಆಯಿತು ರಮ್ಯಾ ಎಲ್ಲಿ ಹೋಗ್ಬಿಟ್ಟಿದ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿಯೇ ಬಂದ್ಬಿಟ್ಟಿದ್ದೀನಿ ಇವತ್ತು ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಎಸ್ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು. ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಹೇಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ವಿಶ್ವನಾಥ್ ಪಾಟೀಲ್ ಚಿಕ್ಕಸುಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ ಈ ಹೊತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗಾಗಿಯೇ. ಸಾಮಾನ್ಯವಾಗಿ ಯಾವುದೇ ಸಿನಿಮಾ ಬಿಡುಗಡೆ ಆಗೋ ತನಕ, ಚಿತ್ರದ ಪ್ರಮೋಷನ್ ಕೆಲಸದ ತನಕ ನಾಯಕ ಅಥವಾ ನಾಯಕಿ ಇರ್ಬೋದು, ಕಲಾವಿದರು ಇರ್ಬೋದು, ಚಿತ್ರಕ್ಕಾಗಿ ಕೆಲಸ ಮಾಡೋದನ್ನು ನೋಡಿದ್ವಿ. ಆದರೆ ಚಿತ್ರಮಂದಿರದಲ್ಲಿ ಚಿತ್ರ ರಿಲೀಸ್ ಆದಮೇಲೂ ಸ್ವತಃ ತಾವೇ ಕೂತು ಟಿಕೆಟ್ ಹರಿದು ಪ್ರೇಕ್ಷಕರಿಗೆ ಟಿಕೆಟ್ ಹಸ್ತಾಂತರ ಮಾಡೋದನ್ನು ಕೇಳಿದ್ದೀರಾ? ಸುದ್ದಿ, ಇಲ್ಲೊಂದು ಸುದ್ದಿ ಇದೆ, ಹಾಗೆ ಕೇಳಿ. ಶಾರುಖ್ ಖಾನ್ ಅವರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಕವಿಹಾ ಕವಿನ ಈ ಚಿತ್ರಕ್ಕೆ ಅವರು ಪಡೆದಂಥ ಸಂಭಾವನೆ ಕೇವಲ 25,000 ರೂಪಾಯಿಯಂತೆ. ಏನಿದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಚಿತ್ರ ಬಿಡುಗಡೆಯಾದಂಥ ಮೊದಲ ದಿನ ಮುಂಬೈನ ಗೈಟಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಬುಕಿಂಗ್ ಕೌಂಟರ್ನಲ್ಲಿ ಸ್ವತಃ ಶಾರುಖ್ ಖಾನ್ ಅವರೇ ಖುದ್ದಾಗಿ ಕುಳಿತು ಪ್ರೇಕ್ಷಕರಿಗೆ ಸಿನಿಮಾ ಟಿಕೆಟ್ಗಳನ್ನು ಹಸ್ತಾಂತರ ಮಾಡಿದ್ರಂತೆ. ಒಂದು ರೀತಿ ಪ್ರಚಾರಕ್ಕಾಗಿ ಏನೇನೆಲ್ಲ ವಿಭಿನ್ನವಾದಂತಹ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂಥೇಳಿ ಇದು ಕೂಡ ಅನಿಸುತ್ತೆ. ಸಿನಿಮಾ ನೋಡ್ತೀವೋ ಇಲ್ವೋ, ಆದರೆ ಶಾರುಖ್ ಖಾನ್ ನೋಡೋಣ ಅಂತ ಹೇಳಿ ಚಿತ್ರಮಂದಿರದ ಬಳಿ ಬಂದು ಟಿಕೆಟ್ ಪಡೆದವರ ಸಂಖ್ಯೆಯೇ ಬಹುಶಃ ಜಾಸ್ತಿ ಇತ್ತೋ ಏನೋ.

शोखियों में घोला जाए फूलों का शबाब, उसमें फिर

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕಾಫಿ ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:38:30. ನಮಗಿದೆ ಕೂಡ ಈ ಹೊತ್ತಲ್ಲಿ ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಸುಭಾನ್ ಕೋರಿ ಹಂಪಸಾಗರದಿಂದ. ಹಾಗೆ ರಮ್ಯಾ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ಅಂತ ಹೇಳ್ತಿರಲ್ಲ, ಹಾಗೆ ನನ್ನ ಮುದ್ದಾದ ಹೆಸರು ಅಂತ ಹೇಳಿ ಟೈಪ್ ಮಾಡಿ ಕಳಿಸಿರೋದು ಹೆಚ್ ಎಲ್ ಬಸವರಾಜು, ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳ ಹಂಚೆ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ, ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಎಸ್ ತುಂಬಾ ದಿನದ ನಂತರ ನಿಮ್ಮ ಧ್ವನಿ ರಮ್ಯಾ ಅಂತ ಹೇಳಿ ಭಾಗ್ಯರಮಣ ಭಾರತ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಮಹದೇವ್ ಪ್ರಕಾಶ್ ಗುಬ್ಬಿ ಕಲೂರಿನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಹಾಡು ಕೂಡ ಬರುತ್ತಲ್ವನ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿರೋದು ಸುಂಕದ ಕಟ್ಟೆಯಿಂದ ಸುಮಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹುಯಿ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ಜಯಂತ ಹೆಗಡೆ ಸಿರ್ಸಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂತಹ ಗೀತೆ ನಿಮಗಾಗಿಯೇ ಪ್ರಸಾರವಾಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚೆ ಸತತ 15 ಬ್ಲಾಕ್ ಬಸ್ಟರ್ ಹಿಟ್ಗಳ ಜಗತ್ತಿನ ಏಕೈಕ ದಾಖಲೆಯ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಇಲ್ಲ ಅಂದ್ರೆ ಕೇಳಿ. ಯಾರೇ ಸೂಪರ್ ಸ್ಟಾರ್ ಆದರೂ ಕೂಡ ಏಳು ಬೀಳು ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಎಲ್ಲೋ ಒಂದೆರಡು ಸಿನಿಮಾಗೆ ಇದ್ರೆ ಮೂರನೇದು ಬಿದ್ದೋಗುತ್ತೇನೋ ಅಂತ ಹೇಳಿ ನಾವೇ ಮಾತಾಡ್ತಾ ಇರ್ತೀವಿ ಕೂಡ. ಆದರೆ ಹಿಂದಿ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಸೃಷ್ಟಿಸಿದಂತಹ ದಾಖಲೆಯನ್ನ ಇವತ್ತಿಗೂ ಜಗತ್ತಿನ ಯಾವುದೇ ನಟ ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ. 1969 to 1971 ಅವಧಿಯಲ್ಲಿ ಅವರು ಸತತವಾಗಿ 15 ಸೋಲೋ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಡ್ತಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ಸೂಪರ್ ಹಿಟ್ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿದ್ರೆ ಅಬ್ಬ ನಿಜಕ್ಕೂ ದಾಖಲೆ. ಆಗಿನ ಕಾಲಕ್ಕೆ ಬಾಲಿವುಡ್ ನಲ್ಲಿ ಇದೊಂದು ಸುನಾಮಿ ತರ ಒಂದು ದೊಡ್ಡ ಅಲೆಯನ್ನೇ ಎಬ್ಸಿತ್ತಂತೆ. ಇಂಥದೊಂದು ದಾಖಲೆ ಮತ್ತೆ ಮತ್ತೆ ರಿಪೀಟ್ ಆದ್ರೆ ನಮ್ಮ ಕಲಾವಿದರ ಹೆಸರಿನಲ್ಲಿ ಆಹಾ ಏನ್ ಚೆನ್ನಾಗಿರುತ್ತಲ್ಲ.

ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಅನ್ನ ಕಳಿಸಿ ಕೊಟ್ಟಿದ್ದೀರಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರೆ ನಮ್ಮ ಹಾಡು ಕೂಡ ಈ ಹೊತ್ತಲ್ಲಿ ಪ್ರಸಾರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮುಂದರಗಿಯ ಈರಣ್ಣ ಜೀಪುರ ಇವರು ಕೂಡ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾನೀಗಾಗಲೇ ಒಂದು ಪ್ರಶ್ನೆ ಕೇಳಿ ಆಗಿತ್ತು, ಸಂಜೆಯ 4 ಗಂಟೆಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದಾಗಿತ್ತು. ಸಾಮಾನ್ಯವಾಗಿ ಇಂಜಿನಿಯರಿಂಗ್, ಉತ್ಪಾದನೆ ಅಥವಾ ಕೈಗಾರಿಕಾ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹೆಣ್ಣು ಮಕ್ಕಳು ಎದುರಿಸುವಂಥ ಸವಾಲುಗಳೇನು, ಏನು ಸಮಸ್ಯೆಗಳು ಎದುರಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಸಂದೇಶವನ್ನು ಟೈಪ್ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳ ಕಡೆ ಸಂಜೆ 4 ಗಂಟೆಯ ಹೊತ್ತಿನಲ್ಲಿ ಚರ್ಚೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಸಂದೇಶವನ್ನ ತೆಗೆದುಕೊಳ್ಳಲಾಗುತ್ತೆ ಕೂಡ. ಎಸ್, ನಾಗರಾಜ್ ಅವರು ನವೋದಯ ನಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ರಮೇಶ್ ಬಿಡದಿಯಿಂದ ಸಂದೇಶವನ್ನ ಕಳಿಸಿ ಗುಡ್ ಮಾರ್ನಿಂಗ್ ರಮ್ಯಾ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಪ್ರಸಾರ ಆಗ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಎಲ್ಲರ ಹಾಡನ್ನು ಪ್ರಸಾರ ಮಾಡೋ ಪ್ರಯತ್ನ ನಿತ್ಯವೂ ಸಾಗತ್ತೆ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಕೆಂಪರಾಜು ಮೈಸೂರಿನಿಂದ, ಹಾಗೆ ಅಶ್ವತ್ಥ ನಾರಾಯಣ ಸುಕನ್ಯಾ ಹಂಸ ರಾಜಶ್ರೀ ಅವರು ಚಲ್ಲಘಟ್ಟದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ ನಮಗಾಗಿ ಒಂದು ಹಾಡು ಬರಲಿ ಅಂತ ಹೇಳಿ ತೇಜಸ್ವಿನಿ ನಿರ್ಮಳಾ ಸಾರ್ವಾಡ್ ಅವರು ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಮೆಸೇಜ್ ಕೂಡ ನೋಡಿ ಮೇಡಮ್ ಅಂತ ಹೇಳಿ ಡಿಎಸ್ ನಾಗರಾಜ್ ರೋಹಿತ್ ವರ್ಧನ್ ಕಸ್ತೂರಬಾ ನಗರದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿರೋದು ಹುಸೇನ್ ಭಾಷಾ ಸಾತ್ ಮೇಲ್ನಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಖುಷಿಯಾಯಿತು ಕಾರ್ಯಕ್ರಮ ಕೇಳ್ತಾ, ಥ್ಯಾಂಕ್ ಯು ಅಂತ ಹೇಳಿ ಏನಾರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ರಮ್ಯಾ ನಾವಂತೂ ಕಾಯ್ತಾ ಇದ್ದೀವಿ ನಮ್ಮ ಹಾಡಿಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮ್ಮನ್ನ ತಲುಪಿದೆ, ಹಾಗೆ ನಮ್ಮ ಹಾಡು ಕೂಡ ಬರ್ತೇನ್ರಿ ಅಂತ ಹೇಳಿ ರಾಜಾರಾಮ್ ವಸದ ಮಂಜೇಶ್ವರ ಕಾಸರಗೋಡ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಹಾಡು ವಿಷಯ ಎರಡೂ ಚೆನ್ನಾಗಿದೆ ಅಂತ ಹೇಳಿ ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ಹೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದೀವಿ, ನಮಗೂ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು. ಎಸ್, ಕಾರ್ತಿಕ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಏನೆಲ್ಲ ಸಮಸ್ಯೆಗಳನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಫೇಸ್ ಮಾಡ್ತಾರೆ, ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಮೆಸೇಜ್ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಸಂದೇಶವನ್ನು 4 ಗಂಟೆಯ ಕಾರ್ಯಕ್ರಮದಲ್ಲಿ ಇವತ್ತು ಚರ್ಚೆ ಮಾಡಲಾಗತ್ತೆ. ಸದ್ಯಕ್ಕೆ ನೀವೇನು ಮಾಡಬೇಕು, ಟ್ಯೂನ್ ಮಾಡಿಕೊಂಡು ಎಫ್ ಎಂ ರೇನ್ಬೋ ಕೇಳ್ತಾ ಇರಬೇಕು. ಚಿತ್ರಮಂದಿರಗಳಲ್ಲಿ ನಾವು ರಾಷ್ಟ್ರಗೀತೆ ಪ್ರಸಾರ ಆಗುವುದನ್ನು ನೋಡಿದ್ದೀವಿ. ತಕ್ಷಣ ಎದ್ದು ನಿಂತು ಅದಕ್ಕೊಂದು ಗೌರವವನ್ನು ಸಲ್ಲಿಸುವಂಥ ಕೆಲಸ ಇವತ್ತು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ನಾಂದಿ ಹಾಡಿದ್ದು ಯಾವ ಸಿನಿಮಾ ಅನ್ನೋದ್ರ ಬಗ್ಗೆ ಗೊತ್ತಿದೆ ಅಲ್ವಾ? ಮನೋಜ್ ಕುಮಾರ್ ಅವರು ನಿರ್ದೇಶಿಸಿ ನಟಿಸಿದ ದೇಶಭಕ್ತಿ ಪ್ರಧಾನ ಸಿನಿಮಾ ಉಪಕಾರ್ ಚಿತ್ರ. ಈ ಚಿತ್ರದ ಪ್ರಭಾವ ಅವತ್ತಿನ ದಿನದಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ, ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಏನಿತ್ತು ಅದನ್ನ ಆಧಾರವಾಗಿಟ್ಕೊಂಡು ಈ ಒಂದು ಸಿನಿಮಾನ ಮಾಡಲಾಗತ್ತೆ. ಸಿನಿಮಾ ಬಿಡುಗಡೆಯಾದ ನಂತರ ಭಾರತ ಸರ್ಕಾರ ದೇಶದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನದ ಬಳಿಕ ರಾಷ್ಟ್ರಗೀತೆ ಹಾಕೋದನ್ನ ಕಡ್ಡಾಯಗೊಳಿಸಿ ಆದೇಶವನ್ನ ಹೊರಡಿಸುತ್ತೆ. ಇವತ್ತು ಕೂಡ ಅದರ ಒಂದು ಅನುಸರಣೆ ನಡೀತಾ ಇದೆ ಅಂತಲೇ ಹೇಳ್ಬೋದು.

ನೀವೇ ರಿಕ್ವೆಸ್ಟ್ ಮಾಡಿದಂಥ ಬಾಲಿವುಡ್ನ ಹಳೆಯ ಸೂಪರ್ ಹಾಡುಗಳನ್ನು ನಿಮಗಾಗಿಯೇ ಪ್ರಸಾರ ಮಾಡಿದ್ದಾಯಿತು. ಹಾಡು ಮಾಹಿತಿ ಎರಡೂ ಕೂಡ ಇಷ್ಟವಾಯಿತು ಅಂತ ಹೇಳಿ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಥ್ಯಾಂಕ್ ಯು ರಮ್ಯಾ ಅಂತ ಹೇಳ್ತಾ ಇದ್ದಾರೆ ಗೀತೆಗಳ ಪ್ರಸಾರಕ್ಕೆ. ಜೊತೆಗೆ ವಸುಂಧರ ಪ್ರಭಾಕರ್ ವಾಸ್ತೆ ವಿದ್ಯಾನಗರ ಹುಬ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಯಾರೆಲ್ಲರ ಹಾಡು ಪ್ರಸಾರ ಆಗಲಿಲ್ಲ ಖಂಡಿತ ಬೇಸರ ಮಾಡ್ಕೋಬೇಡಿ, ಇಂದಲ್ಲ ನಾಳೆ ಖಂಡಿತ ಪ್ರಸಾರ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 11-12 ಗಂಟೆ ತನಕ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿಯೇ ಇರುವಂತದ್ದು. ನಿತ್ಯವೂ ರಿಕ್ವೆಸ್ಟ್ ಮಾಡಿ, ನಿಮ್ಮ ಗೀತೆ ಒಂದಲ್ಲ ಒಂದು ದಿನ ಖಂಡಿತ ಪ್ರಸಾರವಾಗುತ್ತೆ. ಸದ್ಯಕ್ಕೆ ಇದರೊಟ್ಟಿಗೆ ಬಾಲಿವುಡ್ನ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳು ಕೂಡ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲಭ್ಯ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ 12:05 ಸರಿಯಾಗಿ ನಾನೇ ನಿಮ್ಮ ಮುಂದೆ ಹಾಜರಿರ್ತೀನಿ. ಒಂದೊಳ್ಳೆ ಮಾಹಿತಿ, ಕುತೂಹಲಕರ ಮಾಹಿತಿಯ ಜೊತೆಗೆ ನಿಮ್ಮ ಜೊತೆ ಆಗ್ತೀನಿ. ಅಲ್ಲಿ ತನಕ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ಮಗುವಿನ ಬುದ್ದಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯಗಳನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಗಳನ್ನು ನಡೆಸಿದರೆ ಅಂತಹ ಶಾಲೆಗಳಿಗೆ ದಂಡ ವಿಧಿಸಲು ಇಲಾಖೆ ಕ್ರಮ ವಹಿಸಲು ಮುಂದಾಗಿದೆ. ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿಯವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧರಿಸಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗಳಿಗೂ ದಂಡ ವಿಧಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗಳಿಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚಿಸಿದೆ. ಪ್ರಸ್ತುತ ಕಲಬುರಗಿಯಲ್ಲಿರುವ ಬರ ಪರಿಸ್ಥಿತಿ ಪರಿಶೀಲಿಸಿ ರೈತರು ಮತ್ತು ಬಾಧಿತ ಸಮುದಾಯಗಳಿಗೆ ಸಮಯೋಚಿತ ನೆರವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಸ್ಥಳೀಯ ಮಟ್ಟದ ಸ್ಪಂದನಾ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಶೇಷವಾಗಿ ಕುಡಿಯುವ ನೀರಿನ ನಿರಂತರ ಪೂರೈಕೆ, ಪರಿಣಾಮಕಾರಿ ಜಾನುವಾರು ನಿರ್ವಹಣೆ, ಮೇವಿನ ಲಭ್ಯತೆ ಹಾಗೂ ಸಮನ್ವಯಿತ ಪರಿಹಾರ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಒತ್ತು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನೆರವಿನಿಂದ ವಂಚಿತರಾಗದಂತೆ ಪ್ರತಿಯೊಂದು ಇಲಾಖೆಯೂ ಪೂರ್ವಭಾವಿಯಾಗಿ ಹಾಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 30,000 ಕೂಲಿ ಕಾರ್ಮಿಕರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಲಾಗುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಕಾರ್ಮಿಕರು ಉದ್ಯೋಗಕ್ಕಾಗಿ ಗುಳೆ ಹೋಗದಂತೆ ತಮ್ಮ ಊರಿನಲ್ಲಿಯೇ ಕೆಲಸ ಮತ್ತು ಆದಾಯದ ಅವಕಾಶ ಕಲ್ಪಿಸುವುದು ತಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಗ್ರಾಮೀಣ ಜನರಿಗೆ ನೆರವು ನೀಡುವುದರ ಜೊತೆಗೆ ಗ್ರಾಮೀಣ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಈ ಮೂಲಕ ದುಡಿಯುವ ಪ್ರತಿಯೊಂದು ಕೈಗೂ ಕೆಲಸ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಬದುಕಿನ ಭರವಸೆ ನೀಡಲಾಗುತ್ತದೆ ಎಂದಿದ್ದಾರೆ. ಕೂಲಿ ಕಾರ್ಮಿಕರ ವಲಸೆ ತಡೆಗಟ್ಟುವುದು ಗ್ರಾಮೀಣ ಭಾಗದ ಸಂಪನ್ಮೂಲ ಸಂರಕ್ಷಣೆ, ಮಣ್ಣು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಪೂರಕವಾಗಿದೆ ಎಂದು ಗದಗ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಕುಮಾರ್ ಪೂಜಾರ್ ಹೇಳಿದ್ದಾರೆ. ಗದಗ್ ತಾಲೂಕಿನ ಅಂತೂರು ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೆರೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತ 382 ರೂಪಾಯಿಗಳಿಗೆ ಹೆಚ್ಚಳವಾಗಿದೆ. ಎನ್ಎಂಎಸ್ಎಸ್ ತಂತ್ರಾಂಶದ ಮೂಲಕ ಎರಡು ಬಾರಿ ಹಾಜರಾತಿ ಅಳತೆಗೆ ಅನುಸಾರ ಕೂಲಿ ಪಾವತಿ ಮಾಡಲಾಗುತ್ತದೆ. ಕೂಲಿ ಪಾವತಿಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಂಬ ವ್ಯತ್ಯಾಸವಿಲ್ಲದೆ ವೇತನ ನೀಡಲಾಗುತ್ತದೆ. ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಆಯೋಜಿಸಲಾದ ಅಲ್ಬೆಂಡಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3,52,000 ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಹೊರ ರಾಜ್ಯಗಳ ಗಡಿಭಾಗಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಶೈಕ್ಷಣಿಕ, ಸಾಂಸ್ಕೃತಿಕ, ಔದ್ಯೋಗಿಕ ಹಾಗೂ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಐತಿಹಾಸಿಕ ಹೆಜ್ಜೆಯಿಟ್ಟಿದೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತರಾದ ಉಮಾ ಮಹದೇವನ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ಹಾಗೂ ಹೊರನಾಡಿನ ಪ್ರಮುಖರೊಂದಿಗೆ ಆಯೋಜಿಸಲಾದ ಉನ್ನತ ಮಟ್ಟದ ಮಹತ್ವದ ಸಭೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹೊರ ರಾಜ್ಯಗಳ ಗಡಿ ಕನ್ನಡಿಗರ ಜ್ವಲಂತ ಸಮಸ್ಯೆಗಳ ಕುರಿತು ನೇರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಯಿತು.
ಗಡಿ ಕನ್ನಡಿಗರ ಇಲಾಖಾವಾರು ಸಮಸ್ಯೆಗಳನ್ನು ಚರ್ಚಿಸಿ ಸಂಬಂಧಪಟ್ಟ ಇಲಾಖೆಗಳ ಕಾರ್ಯದರ್ಶಿಗಳು ಸೂಕ್ತ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಬೇಕು. ಈ ಪ್ರಸ್ತಾವನೆಗಳನ್ನು ಯೋಜನಾ ಇಲಾಖೆ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಮುಖ್ಯಮಂತ್ರಿಯವರ ಅವಗಾಹನೆ ಹಾಗೂ ಆದೇಶಕ್ಕಾಗಿ 3 ತಿಂಗಳೊಳಗಾಗಿ ಸಲ್ಲಿಸುವಂತೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ ಟ್ಯೂನ್ ಮಾಡಿದ್ದೀರಿ. 12:35 ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ಇಂದಿನ ಬಗ್ಗೆ ಬಿಟ್ಬಿಡೋಣ, ಇಂದಿನ ಬಗ್ಗೆ ಮಧ್ಯಾಹ್ನ 1:30 ಮಾತಾಡೋಣ, ನಾಳೆಯ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಏನ್ ಕತೆ ನಾಳೆ ಅನ್ನೋದು ಯಾರಿಗ್ರಿ ಗೊತ್ತು? ಗ್ಯಾರಂಟಿ ಅನ್ನೋದೇ ಇರಲ್ಲ. ಏನಿದ್ರು ಭರವಸೆ ಮೇಲೆ ಬದುಕ್ತಾ ಇರ್ತೀವಿ. ಹೀಗಿದ್ದಾಗ ನಾಳೆ ಕತೆ ಏನ್ ಮಾತಾಡೋದು ಅಂತ ಕೇಳ್ತಾ ಇದ್ದೀರಾ. ನಾಳೆಯ ಸ್ಪೆಷಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನು ನಾಳೆ ಸ್ಪೆಷಲ್ಲು, ಅಂತದ್ದೇನಿದೆ ಸ್ಪೆಷಲ್ ಡೇ? ನೀವೇ ಯೋಚನೆ ಮಾಡಿ, ಇಲ್ಲ ಸರ್ಚ್ ಮಾಡಿ, ನಾಳೆ ಏನು ವಿಶೇಷ ದಿನ ಅನ್ನೋದನ್ನ ಟೈಪ್ ಮಾಡಿ ಈಗಲೇ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್. 9408901013 ನಮ್ಮ ವಾಟ್ಸ್ಆಪ್ ನಂಬರು. ನಿಮ್ಮ ಮುಂದಾದ ಹೆಸರಿನ ಜೊತೆ ನಾಳೆ ಏನು ವಿಶೇಷ ದಿನ ಅನ್ನೋದು ಈಗಲೇ ಬಂದು ತಲುಪಲಿ ನಮ್ಮ ನಂಬರ್ಗೆ. ನಾನು ನಿಮ್ಮ ಆರ್ಜೆ ರಮ್ಯಾ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ನಾಳೆ ಏನು ಸ್ಪೆಷಲ್ ಡೇ ಇರಬಹುದು ನೀವು ಗೆಸ್ ಮಾಡಿ ಅಂತ ನಾನು ಕೇಳಿದ್ದೆ. ಅಂತಾರಾಷ್ಟ್ರೀಯ ಯುವ ದಿನ, ಯಸ್, ಖಂಡಿತವಾಗಿಯೂ ಇಂಟರ್ನ್ಯಾಷನಲ್ ಯೂತ್ ಡೇ ಖಂಡಿತ ಇದೆ. ನಾವಂತೂ ಖುಷಿಯಾಗಿ ಕಾಯ್ತಾ ಇದ್ದೀವಿ ಆ ದಿನಕ್ಕೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಅದ್ರ ಜೊತೆಗೆ ಮತ್ತೊಂದು ವಿಶೇಷ ಇದೆ. ಇನ್ನು ಕೆಲವರು ಅಮಾವಾಸ್ಯೆ ಅಲ್ವೇ, ಆಹಾ ಸೂರ್ಯಗ್ರಹಣ ಅಲ್ವೇ, ಭೀಮನ ಅಮಾವಾಸ್ಯೆ ಅಲ್ವೇ ಅಂತೆಲ್ಲ ಹೇಳಿ ಕೇಳ್ತಾ ಇದ್ದೀರಾ. ಎಲ್ಲವೂ ಉಂಟು. ಅದ್ರ ಆಚೆಗೆ ಒಂಚೂರು ಈ ಹಾಡು ಕೇಳಿದ್ಮೇಲಾದ್ರೂ ಏನಾದರೂ ಲಿಂಕ್ ಮಾಡೋಕ್ಕೆ ಸಾಧ್ಯ ಆಯ್ತಾ ನಿಮಗೆ ಅಂತ ಹೇಳಿ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೆ. ಆದರೆ ಏನು ಮಾಡೋದು, ಯಾರೂ ಕೂಡ ಗೆಸ್ ಮಾಡಿಲ್ಲ ಅಂತ ನಾನು ಹೇಳೋಷ್ಟೊತ್ತಿಗೆ ಶಾಂತಾಚಾರ ಬಡಿಗೇರ ಕೊಕ್ನೂರ್ ಹರಿಹರಯಿಂದ ನಾನು ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಸಂದೇಶ, ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ನಾಳೆ ವಿಶ್ವ ಆನೆಗಳ ದಿನ, ಆಹಾ ಎಲಿಫೆಂಟ್ಸ್ ಡೇ. ಹೀಗಿದ್ದಾಗ ಆನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲಕಾರಿಯಾದಂಥ ಸಂಗತಿಗಳಿದೆ. ಮನುಷ್ಯನ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಮುಗಿಲಾರದಂಥ ವಿಚಾರಗಳು ಹೇಗಿದೆಯೋ ಹಾಗೆ ಆನೆಗಳ ಬಗ್ಗೆ ಕೂಡ ಅಷ್ಟೇ ಇದೆ. ಯಾಕಂದರೆ ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ಹತ್ತಿರದಲ್ಲಿದಾರಲ್ಲ ಆನೆಗಳು ಕೂಡ. ಹಾಗಾಗಿ ಆನೆಗಳ ಬಗ್ಗೆ ಇರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೊಡ್ತಾ ಸಾಕ್ತೀನಿ. ನಿಮಗೂ ಕೂಡ ಗೊತ್ತಿದೆಯಾ ಏನಾದರೂ ವಿಷಯ, ಆಹಾ ಕರೆಕ್ಟಾಗಿರ್ಬೇಕಪ್ಪ, ಫ್ಯಾಕ್ಟ್ ಹಂಗೆ ಹಿಂಗೆ ಆಗಬಾರ್ದು ಅಂತ ಮಾಹಿತಿ ಇದ್ರೆ ಖಂಡಿತ ನಮ್ಮ ಜೊತೆ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ನಾನಂತೂ ಈಗ ಬಂಡೀಪುರದಲ್ಲಿ ಒಂದು ರೌಂಡ್ ಹೊಡ್ಕೊಂಡ್ ಬಂದೆ. ಅಬ್ಬಬ್ಬಾ, ಎಷ್ಟು ಆನೆಗಳು ಎಲ್ಲೆಲ್ಲಿ ನೋಡಿದ್ರು ಆನೆಗಳು. ಸದ್ಯಕ್ಕೆ ಆನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ, ನಡೀತಾ ಇದೆ, ಮುಂದೆ ಕೂಡ ನಡೆದೇ ನಡೆಯುತ್ತೆ. ಯಾಕೆಂದ್ರೆ ಎಷ್ಟು ಅಗೆದರೂ ಆಳ ಅಂತ ಹೇಳ್ತಾರಲ್ಲ, ಹಾಗೆ ತಿಳ್ಕೊಳ್ಳುವಂಥ ವಿಚಾರಗಳು ಆನೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಕೆನ್ಯಾದ ಸಂಶೋಧಕರು ಒಂದಷ್ಟು ಅಧ್ಯಯನಗಳನ್ನು ನಡೆಸ್ತಾರೆ. ಆನೆಗಳು ಮನುಷ್ಯರ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳುತ್ತಾ ಅಂಥೇಳಿ ನೀವು ಹೇಳ್ಬೋದೇ? ಮಾವತರ ಮಾತು ಕೇಳಲ್ವನ್ರಿ, ನೀವು ಬನ್ರಿ ಸಿಂಪಲ್ ಆಗಿ ನಮ್ಮ ಅರಮನೆಗೆ, ಮೈಸೂರು ಅರಮನೆಗೆ. ಈ ಒಂದು ದಸರಾ ಉತ್ಸವದ ಸಮಯದಲ್ಲಿ ಎಷ್ಟು ಚಂದ ಕೇಳುತ್ತೆ ಮಾವತರ ಮಾತು ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಆದರೆ ಆನೆಗಳು ಮನುಷ್ಯರ ಮಾತನ್ನು ಅರ್ಥ ಮಾಡ್ಕೊಳ್ಳೋ ವಿಚಾರದಲ್ಲೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಇರುತ್ತೆ ಅನ್ನೋದು ಗೊತ್ತಾ ನಿಮಗೆ? ಒಂದು ಕೆಲಸ ಮಾಡೋಣ, ಎರಡು ಬೇರೆ ಬೇರೆ ಬುಡಕಟ್ಟು ಜನಾಂಗದವರ ಧ್ವನಿಯನ್ನು ಆನೆಗೆ ಕೇಳಿಸೋಣ. ಆಗ ಪ್ರತಿನಿತ್ಯ ಕೇಳುವಂಥ ಬುಡಕಟ್ಟು ಜನಾಂಗದವರ ಧ್ವನಿ ಬಿಟ್ಟು ಮತ್ತೊಂದು ಜನಾಂಗದ ಧ್ವನಿ ಏನಾದರೂ ಕೇಳಿಸ್ತು ಅಂತ ಹೇಳಿದ್ರೆ ಆನೆಗದು ಅಪಾಯಕಾರಿ ಸೂಚನೆ ಅಂತ ಅನ್ಸುತ್ತಂತೆ. ತಕ್ಷಣನೇ ಎಚ್ಚೆತ್ಕೊಳ್ಳುತ್ತಂತೆ, ಆ ಒಂದು ಸ್ಥಳದಿಂದ ದೂರ ಸರಿಯೋದಕ್ಕೆ ಪ್ರಯತ್ನ ಮಾಡುತ್ತಂತೆ. ಅಂದರೆ ಆನೆಗಳಿಗೆ ಮನುಷ್ಯರ ಧ್ವನಿಯ ವ್ಯತ್ಯಾಸ ಮಾತ್ರ ಅಲ್ಲ, ಭಾಷೆಯ ಧಾಟಿ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ಗೆಳೆಯರು ಯಾರು ಶತ್ರುಗಳು ಅಂತ ಹೇಳಿ ಗುರುತಿಸುವಂಥ ಸಾಮರ್ಥ್ಯ ಕೂಡ ಆನೆಗೆ ಇದೆಯಂತೆ. ಎಷ್ಟು ಚೆಂದ ಇದೆ ನೋಡಿ. ಇದಕ್ಕೆ ಅಲ್ವೇ ಹೇಳೋದು, ಅತ್ಯಂತ ಬುದ್ಧಿವಂತ ಪ್ರಾಣಿ ಆನೆ ಕೂಡ ಅಂತ ಹೇಳಿ

ಆಹಾ, ನಾವು ಹಾಗೆ ದಾರಿಯಲ್ಲಿ ಸಾಕ್ತಾ ಇರುವಾಗ ಕಾಡಿನ ಮಧ್ಯೆ ಈ ರೀತಿ ಆನೆಗಳೇನಾದ್ರೂ ಹಿಂಡ್ ಹಿಂಡೆ ನಮಗೆ ಕಾಣಿಸ್ಬಿಡ್ತು ಅಂದ್ರೆ ನಮ್ಮ ತನು ಮನ ಎಲ್ಲವೂ ಕೂಡ ಹೀಗೆ ಅರಳುಬಿಡುತ್ತಲ್ವಾ? ಆಫ್ರಿಕಾದ ಆನೆಗಳು ಗರ್ಭಿಣಿಯಾಗಿದ್ದಾಗ ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ನಿರ್ದಿಷ್ಟವಾದಂತ ಗಿಡಮೂಲಿಕೆಗಳನ್ನ ಹುಡುಕಿ ತಿನ್ನುತ್ತಂತೆ. ಅಚ್ಚರಿ ಏನ್ ಗೊತ್ತಾ, ಆ ನಿರ್ದಿಷ್ಟವಾದಂತ ಸಸ್ಯಗಳು ಆನೆಗಳ ದೇಹದಲ್ಲಿ ಆಕ್ಸಿಟೋಸಿನ್ ಅನ್ನುವಂತ ಒಂದು ಹಾರ್ಮೋನ್ ಅನ್ನ ಉತ್ತೇಜಿಸಿ ಹೆರಿಗೆಯನ್ನ ಸುಲಭಗೊಳಿಸುತ್ತಂತೆ. ಇದನ್ನ ಕಂಡುಕೊಂಡಿರೋದು ಜೀವಶಾಸ್ತ್ರಜ್ಞರು. ನೋಡಿ, ಆನೆಗಳಿಗೆ ಯಾವ ಸಮಯದಲ್ಲಿ ಏನನ್ನ ತಿಂದ್ರೆ ಯಾವ ಕೆಲಸವನ್ನ ಸುಲಭಗೊಳಿಸಿಕೊಳ್ಳಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ. ಅಂದ್ರೆ ಪ್ರಕೃತಿಯ ಔಷಧಗಳ ಬಗ್ಗೆ ಅಪಾರವಾದ ತಿಳಿವಳಿಕೆ ಆನೆಗಳಿಗೆ ಇದೆ ಅನ್ನೋದನ್ನ ಈ ಜೀವಶಾಸ್ತ್ರಜ್ಞರು ದೃಢಪಡಿಸಿದ್ದಾರೆ.

ಹೌದೌದು, ಆನೆಗಳು ಕೂಡ ಸಿಕ್ಕಾಪಟ್ಟೆ ಚೂಟಿ, ಸಿಕ್ಕಾಪಟ್ಟೆ ಘಾಟಿ ಅಂತಾನೆ ಹೇಳ್ಬೋದು. ಆಫ್ರಿಕಾದಲ್ಲಿನ ಕೆಲವು ಸಂರಕ್ಷಿತ ಅರಣ್ಯಗಳಲ್ಲಿ ಆನೆಗಳಿಗೆ ತಮ್ಮ ಬದುಕಿನ ಹಾದಿಯಲ್ಲಿ ಬೇಟೆಗಾರರು ಅಳವಡಿಸಿರುವಂತ ಟ್ರ್ಯಾಪ್ಗಳ ಬಗ್ಗೆ ಅರಿವಿರುತ್ತಂತೆ. ಎಂಥ ಬುದ್ಧಿವಂತಿಕೆ ನೋಡಿ, ಅವು ತಮ್ಮ ಹಿಂಡಿನೊಂದಿಗೆ ಹೋಗುವಾಗ ತಮ್ಮ ಸೊಂಡಿಲನ್ನ ನೆಲಕ್ಕೆ ಬಡಿಯುತ್ತಂತೆ, ಬಲೆಗಳನ್ನ ಪತ್ತೆ ಹಚ್ಚುತ್ತಂತೆ. ಅಲ್ಲೇನಾದ್ರೂ ಇತ್ತು ಅನ್ನೋದು ಗೊತ್ತಾಯ್ತು ಆನೆಗೆ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಹೇಳಿ ತನ್ನ ಇಡೀ ಹಿಂಡನ್ನ ಬೇರೆ ಕಡೆಗೆ ತಿರುಗಿಸುತ್ತಂತೆ. ಇದು ಒಂದು ಲೆಕ್ಕದಲ್ಲಿ ಆನೆಗಳಿಗೆ ಇರುವಂತ ಸಹಜ ಬದುಕುಳಿಯುವ ತಂತ್ರ. ಏನ್ ಮನುಷ್ಯ ಮಾತ್ರ ತಂತ್ರ ಮಾಡ್ತಾನಾ? ಪ್ರಾಣಿಗಳಲ್ಲಿ ತಂತ್ರಗಾರಿಕೆ ಇರಲ್ವಾ?

ಮರುಕ್ಷಣ ಪ್ರಿಯತಮೇ ನನ್ನ ಸಾವು ಅಂತ ಹೇಳಿ ಈ ರೀತಿಯ ಸಾವಿನ ಬಗ್ಗೆ ಆಲೋಚನೆ ಮಾಡುವಂತದ್ದಿರ್ಬೋದು, ಅಥವಾ ಭಾವನೆಗಳ ಸಂಕಟಕ್ಕೆ ಸಿಲುಕೋದಿರ್ಬೋದು, ಇದು ಕೇವಲ ಮನುಷ್ಯನಿಗೆ ಮಾತ್ರ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ಇದು ಆನೆಗಳಿಗೂ ಕೂಡ ಅನ್ವಯಿಸುತ್ತೆ. ವಿಶ್ವದ ಕೆಲವು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ತನ್ನ ಮರಿಯನ್ನ ಕಳೆದುಕೊಂಡಂತ ತಾಯಿ ಆನೆ ತಿಂಗಳುಗಟ್ಟಲೆ ನೀರು ಅಥವಾ ಆಹಾರವನ್ನ ಸ್ವೀಕರಿಸದೆ ಉಪವಾಸವಿದ್ದು ಸಾಯುವ ಪ್ರಕರಣಗಳು ದಾಖಲಾಗಿದೆ. ಇದು ಕೇವಲ ಆಹಾರದ ಕೊರತೆಯಲ್ಲ, ಬದಲಾಗಿ ಭಾವನಾತ್ಮಕವಾಗಿ ಅತಿಯಾದ ದುಃಖದಿಂದ ಆನೆಗಳು ತಮ್ಮ ಜೀವವನ್ನ ಬಿಡುವಂತ ಪ್ರಕ್ರಿಯೆ. ಅಂದ್ರೆ ಭಾವನೆಗಳು ಮನುಷ್ಯನಿಗೆ ಮಾತ್ರ ಅನ್ನೋದು ಸುಳ್ಳು, ಆನೆಗಳಿಗೂ ಕೂಡ ಅಷ್ಟೇ ಹಂತದಲ್ಲಿ ಭಾವನೆಗಳಿದೆ ಅನ್ನೋದು ಇಂತಹ ಕೆಲವು ಸಂಗತಿಗಳಿಂದ ದೃಢಪಟ್ಟಲು ಆಗಿರುವಂಥದ್ದು.

ಗುಲಾಬಿ ತೋಟ ಮಾತ್ರ ಅಂದಲ್ಲ, ಆನೆಗಳ ನೋಟ ಕೂಡ ಅಂದ. ಅಷ್ಟು ಪುಟ್ಟ ಪುಟ್ಟ ಕಣ್ಣುಗಳಲ್ಲಿ ಪಿಳಿ ಪಿಳಿ ಬಿಡ್ತಾ ನಮ್ಮನ್ನ ನೋಡೋದಿದೆಯಲ್ಲ, ಒಂಥರ ಭಯ ಹುಟ್ಟಿಸುತ್ತೆ, ಒಂಥರ ಖುಷಿ ಕೊಡುತ್ತೆ. ಆಹಾ, ಏನ್ ಚೆನ್ನಾಗಿದೆ ಇದ್ರ ಕಣ್ಣುಗಳು ಅಂತ ಹೇಳಿ ಅನ್ಸುತ್ತೆ. ಅಷ್ಟೇ ಪುಟ್ಟ ಕಣ್ಣುಗಳು ನಮಗೂ ಇದ್ರೆ ಆಹಾ ಹೇಗಿರ್ತಿತ್ತು ಅಂತ ಕಲ್ಪಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಾವು ಅದೇ ಕಣ್ಣುಗಳನ್ನ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತೀವಿ. ಶೀಘ್ರ ಕಣ್ಣಿನ ಚಲನೆ ಯಾವಾಗಿರುತ್ತೆ ಈ ಶೀಘ್ರ ಕಣ್ಣಿನ ಚಲನೆ ಅಂತ ಹೇಳಿದ್ರೆ, ತುಂಬಾ ಗಾಢ ನಿದ್ದೆಗೆ ಹೋಗ್ತೀವಲ್ಲ, ಆಗ ನಮ್ಮ ಕಣ್ಣುಗುಡ್ಡೆಗಳು ಪಟಪಟ ಪಟಪಟ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರುತ್ತೆ. ಇದನ್ನ ರ್ಯಾಪಿಡ್ ಐ ಮೂಮೆಂಟ್ ಅಂತ ಹೇಳ್ತೀವಿ. ಈ ರೀತಿ ಆನೆಗಳಿಗಾಗತ್ತಾ? ಖಂಡಿತ ಆಗತ್ತೆ. ಏನ್ ಕನಸು, ಮನುಷ್ಯನಿಗೆ ಮಾತ್ರ ಸ್ವತ್ತು ಅನ್ಕೊಂಡಿದ್ದೀರಾ? ಆನೆಗಳು ಕೂಡ ಕನಸು ಕಾಣುತ್ತಂತೆ. ಆನೆಗಳು ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ರೆಮ್ ರ್ಯಾಪಿಡ್ ಐ ಮೂಮೆಂಟ್ ಏನಿರುತ್ತೆ, ಆ ರೀತಿಯ ನಿದ್ದೆ ಬೇಕು ಅಂತ ಹೇಳಿದಾಗ ಮಾತ್ರ ಅದನ್ನು ಕನಸು ಕಾಣೋ ನಿದ್ದೆ ಅಂತ ಕರಿತೀವಿ. ಆ ನಿದ್ದೆ ಬೇಕು ಅಂದಾಗ ಮಾತ್ರ ಆನೆಗಳು ನೆಲದ ಮೇಲೆ ಮಲ್ಕೊಳ್ಳುತ್ತಂತೆ. ಅಚ್ಚರಿ ಏನು ಗೊತ್ತಾ, ಈ ನಿದ್ದೆಯ ಅವಧಿ ಬಹಳ ಅಂದರೆ ಬಹಳ ಕಡಿಮೆ. ಕೇವಲ ದಿನಕ್ಕೆ 2-4 ಗಂಟೆ ಮಾತ್ರ ಆನೆಗಳು ನಿದ್ರಿಸುವಂಥದ್ದು. ಇನ್ ಕೇಸ್ ಏನಾದರೂ ಒಂದು ಹಿಂಡಲ್ಲಿ 6 ಆನೆ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ 6 ಆನೆಗಳಿಗೆ ನಿದ್ದೆ ಬಂದುಬಿಟ್ಟಿದೆ, ಅದು ನೆಲದ ಮೇಲೆ ನಿದ್ದೆ ಮಾಡಬೇಕು ಮಲ್ಕೊಂಡು ಅಂತ ಅನ್ಸಿದ್ರೆ, ಅದರಲ್ಲಿ 5 ಆನೆಗಳು ಮಾತ್ರ ಮಲಗುತ್ತೆ, ಇನ್ನೊಂದು ಆನೆ ಕಾವಲು ಕಾಯ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೇ ಅಲ್ವಾ ಸಂಘ ಜೀವಿಗಳು ಅಂತ ಹೇಳೋದು. ಒಟ್ಟೊಟ್ಟಾಗಿ ಜೀವನ ಮಾಡೋದು, ಒಬ್ರಿಗೊಬ್ರು ಆಸರಿಯಾಗಿ ನಿಲ್ಲೋದು, ಒಂದು ರೀತಿ ಸಾಮಾಜಿಕ ಜೀವನವನ್ನು ಆನೆಗಳು ಕೂಡ ನಡೆಸುತ್ತೆ.

0: ಅಂದ್ಹಾಗೆ 11 ಗಂಟೆಯಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ಸಂಜೆಯ 4 ಗಂಟೆಯ ಕಾರ್ಯಕ್ರಮದಲ್ಲಿ ನೀವು ಕೊಡುವಂಥ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಖಂಡಿತ ಚರ್ಚೆ ಇರುತ್ತೆ. ಸಿಂಪಲ್ಲಾಗಿ ಪ್ರಶ್ನೆ ಕೇಳಿದ್ದೆ, ಸಾಮಾನ್ಯವಾಗಿ ಯಾವುದೇ ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು, ಉತ್ಪಾದನೆ ಇರ್ಬೋದು, ಎಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿರ್ಬೋದು, ಇಂತಹ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹೆಣ್ಣು ಮಕ್ಕಳಿಗೆ ಎದುರಾಗುವಂಥ ಸವಾಲುಗಳು, ಸಮಸ್ಯೆಗಳು ಏನು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯದೊಂದಿಗೆ ನಿಮ್ಮ ಹೆಸರನ್ನು ಜೋಡಿಸಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳಲ್ಲಿ ನಾವು ಸಂಜೆ 4 ಗಂಟೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ

0: ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ ಕೇಳ್ತಾ ಇದ್ದೀರಾ. ನಾಳೆ ವಿಶ್ವ ಆನೆಗಳ ದಿನ, ಆ ಪ್ರಯುಕ್ತ ಆನೆಗಳ ಕುರಿತಾದಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೆ. ಡ್ರಾಯಿಂಗ್ ಮಾಡ್ತೀರನ್ರಿ, ಚಿತ್ರಕಲೆ ಬಿಡಿಸ್ತೀರಾ, ತುಂಬ ಇಂಟ್ರೆಸ್ಟ್ ಇದೆಯಾ ನಿಮಗೆ? ನಿಮಗೇನು ಆನೆಗಳಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆಯಂತೆ. ಥೈಲ್ಯಾಂಡ್ ಹಾಗೆ ಆಫ್ರಿಕಾದ ಕೆಲವು ತರಬೇತಿ ಕೇಂದ್ರಗಳಲ್ಲಿ ಆನೆಗಳಿಗೆ ಬ್ರಷ್ ಹಿಡಿದು ಚಿತ್ರ ಬಿಡಿಸೋದನ್ನು ಕಲಿಸಲಾಗತ್ತಂತೆ. ಏನು ಗೊತ್ತಾ ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ, ಕೇವಲ ತರಬೇತಿದಾರರು ಹೇಳೋದನ್ನಷ್ಟೇ ಮಾಡಿದ್ರೆ ಅದರಲ್ಲೇನು ವಿಶೇಷತೆ ಅಂತ ಅನಿಸೋದಿಲ್ಲ. ಅವುಗಳಿಗೆ ಬಣ್ಣಗಳನ್ನು ಆಯ್ಕೆ ಮಾಡುವಂಥದ್ದು, ಯಾವ ಆಕಾರವನ್ನು ಎಲ್ಲಿ ಬಿಡಿಸಬೇಕು ಅನ್ನೋದನ್ನು ಕೂಡ ಆನೆಗಳೇ ಸ್ವಂತವಾಗಿ ನಿರ್ಧಾರ ತಗೊಂಡು ಬಿಡಿಸುತ್ತಂತೆ. ಅಂದರೆ ತರಬೇತುದಾರ ಹೇಳಿಕೊಟ್ಟಿದ್ದನ್ನು ಬಿಟ್ಟು ಅದನ್ನು ಮೀರಿ ತಮ್ಮ ಸಾಮರ್ಥ್ಯದ ಪ್ರದರ್ಶನ ಮಾಡುತ್ತಂತೆ ಆನೆಗಳು. ಅವು ಬಿಡಿಸುವಂಥ ಚಿತ್ರಕಲೆಗಳಿರುತ್ತಲ್ಲ, ಆ ಚಿತ್ರಗಳು ಕಲಾತ್ಮಕವಾಗಿ ಅಷ್ಟೇ ಅಲ್ಲ, ಅಮೂರ್ತವಾಗಿರುತ್ತೆ. ಅಂದರೆ ಅಬ್ಸ್ಟ್ರಾಕ್ಟ್ ಡ್ರಾಯಿಂಗ್ ಅಂತ ಹೇಳ್ತೀವಿ. ಅಂದರೆ ನೋಡುಗರು ತಮಗೆ ಬೇಕಾದ ರೀತಿಯಲ್ಲಿ ಆ ಚಿತ್ರ ಏನು ಹೇಳುತ್ತೆ ಅನ್ನೋದನ್ನು ಕಲ್ಪಿಸ್ಕೊಳ್ಬಹುದು. ಅಂಥ ಚಿತ್ರಕಲೆಯನ್ನು ಬಿಡಿಸುವಂಥ ಸಾಮರ್ಥ್ಯ ಆನೆಗಳಿಗೆ ಇದೆ.

ಸದ್ಯಕ್ಕೆ ನಮ್ಮ ಗಮನವೆಲ್ಲ ಆನೆಗಳ ಮೇಲೆಯೇ ಅಲ್ವೇ. ಸಾಮಾನ್ಯವಾಗಿ ಆನೆಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಇದೆ, ತುಂಬ ಒಳ್ಳೆ ಬುದ್ಧಿವಂತಿಕೆ ಇದೆ. ಸೊ ನೆನಪಿನ ಶಕ್ತಿ ಉಳ್ಳವರಾಗಿ, ಬುದ್ಧಿವಂತರಾಗಿ, ಇದ್ರ ಜೊತೆಗೆ ಕಲಾತ್ಮಕ ಕಲಾವಿದರಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಕೂಡ ಆನೆಗಳು ಕೆಲಸ ಮಾಡುತ್ತಂತೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ಆನೆಗಳು ತಾವು ಕೇಳಿದಂಥ ಶಬ್ದಗಳನ್ನು ಹಾಗೆ ಪುನರುಚ್ಚರಿಸುತ್ತಂತೆ, ಅದನ್ನು ಅನುಕರಣೆ ಮಾಡುತ್ತಂತೆ. ಕಜಕಿಸ್ತಾನದ ಮೃಗಾಲಯವೊಂದರಲ್ಲಿ ಬಾಟಿರ್ ಅನ್ನುವಂಥ ಆನೆ ಮನುಷ್ಯರು ಮಾತನಾಡುವಂಥ ಶಬ್ದಗಳನ್ನು, ಹಾಗೆ ಈ ಟ್ರಕ್ಗಳು ಹಾರ್ನ್ ಮಾಡುತ್ತಲ್ಲ ಆ ಹಾರ್ನ್ ಶಬ್ದಗಳನ್ನು ಅತ್ಯಂತ ನಿಖರವಾಗಿ ಅನುಕರಿಸ್ತಾ ಇತ್ತಂತೆ. ಅದನ್ನು ಹಾಗೆಯೇ ಮತ್ತೆ ಹೇಳ್ತಿತ್ತಂತೆ. ಇದು ಪ್ರಾಣಿಗಳಲ್ಲಿ ಅತ್ಯಂತ ವಿರಳವಾದಂಥ ಪ್ರತಿಭೆ ಅಂತಲೇ ಹೇಳ್ಬೋದು. ಇಂಥದ್ದೊಂದು ಪ್ರತಿಭೆಯನ್ನು ಈ ಬಾಟಿರ್ ಅನ್ನುವಂಥ ಆನೆ ಹೊಂದಿತ್ತು. ನಾವು ಅಷ್ಟೇ ಅಲ್ವನ್ರಿ, ಮನುಷ್ಯರೊಂದು ಮಾತ್ರಕ್ಕೆ ಎಲ್ಲರೂ ಮಿಮಿಕ್ರಿ ಮಾಡಲ್ಲ. ಯಾರೋ ಬೆರಳೆಣಿಕೆಯಷ್ಟು ಜನ ಮಾತ್ರ ಮಿಮಿಕ್ರಿಯಲ್ಲಿ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಒಂದು ದೈವದತ್ತ ಉಡುಗೊರೆ ವರ ಅಂತ ಹೇಳ್ತಾರಲ್ಲ, ಹಾಗೆ ಪಡ್ಕೊಂಡಿರ್ತಾರೆ. ಅದೇ ರೀತಿ ಆನೆಗಳಲ್ಲೂ ಕೂಡ ಕೆಲವು ಆನೆಗಳು ಈ ರೀತಿ ಮಿಮಿಕ್ರಿ ಮಾಡೋದನ್ನು ಕೂಡ ಗುರುತಿಸ್ಕೊಳ್ಬಹುದು. ಇದ್ರ ಜೊತೆಗೆ ನಾವೆಲ್ಲ ಮನುಷ್ಯರು ತುಂಬ ಭಾವನಾ ಜೀವಿಗಳು ಅಂತ ಹೇಳ್ತೀವಲ್ವಾ. ಸೊ ಒಂದು ಮಗುವಿನ ಜನನ ಆದಾಗ ಹೇಗೆ ಎಲ್ಲರೂ ಸುತ್ತುವರೆದು ಖುಷಿ ಪಡ್ತೀವೋ, ಹಾಗೆ ಒಂದು ಸಾವು ಉಂಟಾದಾಗ, ಸಂಭವಿಸಿದಾಗ ಅಲ್ಲೂ ಕೂಡ ನಾವು ಶವದ ಸುತ್ತ ನಮ್ಮ ದುಃಖವನ್ನು ವ್ಯಕ್ತಪಡಿಸ್ತೀವಿ. ಇದೇ ರೀತಿಯ ಶವ ಸಂಸ್ಕಾರದ ವರ್ತನೆಯನ್ನು ನಾವು ಆನೆಗಳಲ್ಲಿ ಕೂಡ ಕಾಣಬಹುದು. ಪ್ರಾಣಿ ಪ್ರಪಂಚದಲ್ಲಿ ತನ್ನದೇ ಜಾತಿಯ ಸದಸ್ಯರು ಸತ್ತಾಗ ದುಃಖವನ್ನು ವ್ಯಕ್ತಪಡಿಸುವ, ಅವುಗಳ ದೇಹದ ಸುತ್ತ ಸೇರಿಕೊಂಡು ಮೌನವಾಗಿ ಗೌರವ ಸಲ್ಲಿಸುವಂಥ ವರ್ತನೆಗಳಲ್ಲಿ ಆನೆಗಳು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಸತ್ತ ಆನೆಯ ಮೂಳೆಗಳನ್ನೇನಾದರೂ ಕಾಣ್ತು ಅಂತ ಹೇಳಿದ್ರೆ, ಒಂದು ಕ್ಷಣ ಮೌನವಾಗಿ ಶಾಂತವಾಗಿ ನಿಂತು ಅದನ್ನು ಸ್ಪರ್ಶಿಸಿ ಆನಂತರ ಮುಂದೆ ಸಾಗುತ್ತಂತೆ ಆನೆಗಳು. ಎಂಥ ವರ್ತನೆಗಳು ನೋಡಿ, ಇಷ್ಟೇನಾ? ನಂಗಂತೂ ಕನ್ನಡಿ ಅಂದರೆ ಬಹಳ ಇಷ್ಟ, ನಿಮಗೂ ಇಷ್ಟ ಇದೆ ಅಂದ್ಕೊಳ್ತೀನಿ. ನಮ್ಮನ್ನು ನಾವೇ ನೋಡ್ಕೊಳ್ಳೋದು ಅಂದರೆ ಯಾರಿಗ್ರಿ ಇಷ್ಟ ಆಗಲ್ಲ? ಅದೊಂದು ರೀತಿ ಸ್ವಪ್ರೀತಿ, ಸೆಲ್ಫ್ ಲವ್ ಅಂತ ಹೇಳ್ತೀವಲ್ಲ ಹಾಗೆ. ವಿಜ್ಞಾನಿಗಳ ಪ್ರಕಾರ ತಮಗೆ ತಾವೇ ಕನ್ನಡಿ ನೋಡಿ ಗುರುತಿಸಿಕೊಳ್ಳಬಲ್ಲ ಸಾಮರ್ಥ್ಯವಿರುವ ಬೆರಳೆಣಿಕೆಯ ಪ್ರಾಣಿಗಳಲ್ಲಿ ಆನೆಗಳು ಕೂಡ ಸೇರಿಕೊಂಡಿದೆ. ಅಂದರೆ ಆನೆಗಳಿಗೆ ನಾನು ನಾನೇ ಅನ್ನುವಂಥ ಅರಿವು ತುಂಬ ಚೆನ್ನಾಗಿ ಇರುತ್ತಂತೆ. ಇದೆಲ್ಲದರ ಜೊತೆಗೆ ಕಡೆಯದಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬಿಡ್ತೀನಿ. ನಾವೆಲ್ಲ ಎಡಗೈ ಪಂಟರು ಬಲಗೈ ಪಂಟರು ಅಂತ ಹೇಳ್ಕೊಳ್ತಾ ಇರ್ತೀವಿ, ಇದೇ ರೀತಿ ಆನೆಗಳಿಗೂ ಕೂಡ ಬಲಗೈ ಎಡಗೈ ಅಭ್ಯಾಸ ಇದೆ. ಇದೇನಿದು, ಆನೆಗಳಿಗೆ ಕೈಯೇ ಇಲ್ಲ. ಇನ್ನು ಎಡಗೈ ಬಲಗೈ ಅಭ್ಯಾಸ ಎಲ್ಲಿಂದ ರಮ್ಯ ಅಂತ ನೀವೇನಾದರೂ ಕೇಳಿದ್ರೆ, ಅವು ತಮ್ಮ ಸೊಂಡಿಲನ್ನು ಬಳಸೋ ರೀತಿಯನ್ನೇ ಎಡಗೈಯಾಗಿ ಬಳಸುವಂಥದ್ದು, ಬಲಗೈಯಾಗಿ ಬಳಸುವಂಥದ್ದು ಹೇಗೆ ಅನ್ನೋದನ್ನು ಸೊಂಡಿಲಿನ ಮೂಲಕವೇ ಅದು ಬಳಸುತ್ತಂತೆ. ಅಂಥ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಂತೆ. ಸಾಮಾನ್ಯವಾಗಿ ತಮ್ಮ ದಂತಗಳಲ್ಲಿ ಯಾವುದಾದ್ರೂ ಒಂದನ್ನು ಅದು ಹೆಚ್ಚಾಗಿ ಬಳಸುತ್ತಂತೆ. ಅದನ್ನು ಮಾಸ್ಟರ್ ಟಸ್ಕ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಆನೆಗಳು ಕೂಡ ಅಪಾರ ನೆನಪಿನ ಶಕ್ತಿಯ ಜೊತೆಗೆ, ಬುದ್ಧಿವಂತಿಕೆಯ ಜೊತೆಗೆ, ಚಿತ್ರಕಲೆಯನ್ನು ಬಿಡಿಸೋದ್ರ ಜೊತೆಗೆ ಅದ್ಭುತವಾದಂಥ ಪ್ರಕೃತಿಯ ಜ್ಞಾನವನ್ನು ಕೂಡ ಹೊಂದಿರೋದ್ರ ಜೊತೆಗೆ, ಆಹಾ, ಮನುಷ್ಯನಿಗಿಂತ ನಾನೇನು ಕಡಿಮೆ ಇಲ್ಲ ಅನ್ನುವಂಥ ಮತ್ತೆ ಮತ್ತೆ ತಮ್ಮ ವರ್ತನೆಗಳ ಮೂಲಕ ಪುನರುಚ್ಚರಿಸುತ್ತೆ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿಕೊಟ್ಟಿದ್ದೀರಿ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪರಿಸರ ವ್ಯವಸ್ಥೆಯ ರಕ್ಷಕ, ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ಆಗಿರುತ್ತೆ ಇವು ಅಂತ, ಒಂದು ರೀತಿ ಕಾಡಿನ ಎಂಜಿನಿಯರ್ಗಳು ಅಂತಲೇ ಹೇಳ್ಬೋದು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಶ್ರೀಧರ್ ಪನಗಟ್ಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಶಾಂತಚರಬಡಿಗೆರೆ ಹರಿಹರ ಕೊಕ್ನೂರಿನಿಂದ ನಿಜಕ್ಕೂ ಅದ್ಭುತವಾದಂಥ ಮಾಹಿತಿ ಇವತ್ತಿನ ಕಾರ್ಯಕ್ರಮ.

ಕಾರ್ಯಕ್ರಮದಲ್ಲಿ ಲಭ್ಯ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಕಿಶನ್ ರಶನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಏನ್ ರಮ್ಯ ಆನೆ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮಧ್ಯ ಮಧ್ಯ ಈ ಗುಲಾಬಿಯು ನಿನಗಾಗಿ ಅಂತ ಅದನ್ನ ಅಲ್ಲಿಗೆ ಜೋಡಿಸ್ಬಿಡ್ತೀರಾ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಬಹರೈನ್ನಿಂದ ಪದ್ಮ ಹೇಳ್ತಾ ಇದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನ ಕಳಿಸಿದವರು ಹೇಳ್ತಾ ಇದ್ದಾರೆ, ಸೊ ಆನೆಗಳ ದಿನಚರಿಯ ವಿಶೇಷ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು, ನಿರೂಪಣೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನಾಗೇಂದ್ರ ಕುಣಿಗಲ್ ತಾವರೆಕೆರೆಯಿಂದ ಸಂದೇಶವನ್ನ ಕಳಿಸಿ, ಆನೆಗಳ ಒಂದು ಮಾಹಿತಿ ಬಹಳ ಖುಷಿ ಕೊಡ್ತಾ ಇದೆ, ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದೀವಿ, ಆನೆಗಳು ಜಾಣ ಪ್ರಾಣಿಗಳು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಇನ್ನೂ ಚೆನ್ನಾಗಿ ಗೊತ್ತಾಯಿತು ಅಂತ ಹನುಮಸಾಗರ ಕೊಪ್ಪಳದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ನಿಜಕ್ಕೂ ಕರುನಾಡಿನ ಅದ್ಭುತವಾದಂತಹ ಪ್ರಾಣಿ ಆನೆ ಅಂತ ಹೇಳಿ ಅನುಷಾ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ಈಗ ಬಂತು ಸಂದೇಶ, ಬಹಳ ಖುಷಿಯಾಯಿತು ಮೇಡಮ್ ಅಂತ ಹೇಳಿ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ನವಿಲುಗರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ, ಜೊತೆಗೆ ನಿಮ್ಮ ಒಂದು ಬುದ್ಧಿಶಕ್ತಿಗೆ, ನೆನಪಿನ ಬುತ್ತಿಗೆ ಮತ್ತಷ್ಟು ಮಾಹಿತಿಗಳು ಜೋಡಣೆಯಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 1 ಗಂಟೆಗೆ ಸರಿಯಾಗಿ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಏನ್ ಸ್ಪೆಷಲ್ ಮಾಡಿದ್ದೀರಿ, ನಿಮ್ಮೂರಿನ ಸ್ಪೆಷಲ್ ಬಗ್ಗೆ ನನಗೂ ಹೇಳ್ಕೊಡ್ತೀರಾ ಅಲ್ವಾ? ಹಾಗಿದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ಮಾತಾಡಿ. 0802-81-81-06. ಎಸ್, ಕಾಲ್ ಮಾಡಿ ಮಾತಾಡ್ಬೋದು ಖಂಡಿತ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 1:55. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಕಾಲ್ ಮಾಡಬಹುದು. ನಿಮ್ಮೂರಿನ ರೆಸಿಪಿ ಬಗ್ಗೆ ಅಥವಾ ಇವತ್ತು ನಿಮ್ಮನೇಲಿ ಮಾಡಿರೋ ಸ್ಪೆಷಲ್ ರೆಸಿಪಿ ಏನೇ ಇದ್ರೂ ಸಿಂಪಲ್ ಆಗಿ ನಮ್ಮ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ರೆಸಿಪಿ ಹೇಳಿದ್ರೆ ನಾವು ಕೂಡ ಟ್ರೈ ಮಾಡ್ಬೋದಲ್ವಾ? ಹೇಗೆ ಕರೆ ಮಾಡೋದು, ಯಾವ ನಂಬರ್ಗೆ? 2228120 ನಮ್ಮ ಸ್ಟುಡಿಯೋ ನಂಬರ್. ಪ್ರಾರಂಭದಲ್ಲಿ 080 ಆಡ್ ಮಾಡೋದು ಮರಿಬೇಡಿ. 0202281206 2228120 ನಮ್ಮ ಸ್ಟುಡಿಯೋ ಸಂಖ್ಯೆ. ಕಾಲ್ ಮಾಡಿನೇ ಶೇರ್ ಮಾಡ್ಬೇಕು ರಮ್ಯ, ಸಂದೇಶ ಕಳ್ಸಿದ್ರೆ ಓಕೆನಾ? ಅನ್ನೋದಿದ್ರೆ ಖಂಡಿತ ರೀ, ನೀವು ಮೆಸೇಜ್ ಅಲ್ಲಿ ಕೂಡ ಟೈಪ್ ಮಾಡಿ ನಿಮ್ ರೆಸಿಪಿನ ಹೇಳ್ತೀರಾ ಅಂದ್ರೆ ನಾವು ಬೇಡ ಅನ್ನೋದಿಲ್ಲ. ಆದ್ರೂ ಕರೆಯಲ್ಲಿ ಕೈ ರುಚಿ ಅಲ್ವಾ? ಕರೆ ಮಾಡಿ ನಿಮ್ ಕೈ ರುಚಿ ಹೇಳಿದ್ರೆ ಇನ್ನೂ ಖುಷಿ ದುಪ್ಪಟ್ಟಾಗುತ್ತೆ. ನಿಮ್ಮೊಟ್ಟಿಗೆ ಮಾತಾಡೋ ಅಂತ ಟೈಮ್ನ ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಕಾಲ್ ಮಾಡಿ ರೆಸಿಪಿ ಶೇರ್ ಮಾಡಿ. ಈಗಲೇ ಬರ್ಲಿ ನಿಮ್ಮ ಕಾಲ್. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಓಹೋ, ಸೈಕಾಲಜಿ ಪ್ರೇಮಾಲಜಿ, ಆಹಾ, ಎರಡು ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಸಂದೇಶವನ್ನ ಕಳಿಸಿ ಒಂದು ಒಳ್ಳೆ ರೆಸಿಪಿ ಕೂಡ ಹೇಳ್ಬಿಟ್ಟಿದ್ದಾರೆ. ರುಚಿಕರವಾದಂತ ಮೆಣಸಿನ ಸಾರು ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಇನ್ಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನ ಹೇಳಿದ್ದಾರೆ. ಕರಿಮೆಣಸು ಬೇಕೇ ಬೇಕು ಮೆಣಸಿನ ಸಾರು ಅಲ್ವೇ. ಜೀರಿಗೆ, ತೊಗರಿ ಬೇಳೆ, ಹುಣಸೆಹಣ್ಣು, ಟೊಮೆಟೊ ಬೇಕು. ಬೇಳೆ ಬೇಯಿಸ್ಕೋಬೇಕು, ಮೆಣಸು ಜೀರಿಗೆ ಹುರಿದ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೋಬೇಕು. ಒಗ್ಗರಣೆ ಹಾಕಿ ಕುದಿಸ್ಬೇಕು. 20 ನಿಮಿಷಗಳಲ್ಲಿ ಆರೋಗ್ಯಕರವಾದಂತಹ ಘಮಘಮಿಸುವಂತ ಮೆಣಸಿನ ಸಾರು ಸಿದ್ಧವಾಗುತ್ತೆ. ಆಹಾ, ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕೋದ್ರ ಜೊತೆಗೆ ಉಪ್ಪನ್ನ ಮಾತ್ರ ಮರಿಬೇಡ್ರಿ, ಟೇಸ್ಟಿಗೆ ಅದೇ ತುಂಬಾ ಮುಖ್ಯ. ಬೇಕು ಅನ್ನೋರು ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡು ಕುದಿಸಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಆಹಾ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ, ಆ ಘಮವೂ ಸೂಪರು, ನಾಲಿಗೆಗೆ ರುಚಿಯೂ ಸೂಪರ್ ಅಂತ ಹೇಳಿ ಕಿಶನ್ ಕೃಷ್ಣ ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಮೆಣಸಿನ ಸಾರು ಮಾಡೋದನ್ನ ಖಾರವಾಗಾದ್ರೂ ಮಾಡ್ಕೊಂತೀನಿ, ತುಪ್ಪ ಹಾಕೊಂಡು ಸ್ವಲ್ಪ ಹಿತವಾಗಿ ಇಷ್ಟೇ ಸಾಕು ಖಾರ ಅಂತ ಹೇಳಿ ಅದನ್ನಾದರೂ ಸವಿಯಿರಿ. ಒಟ್ಟಾರೆ ಈ ವೆದರ್ಗೊಂದು ಒಳ್ಳೆ ರೆಸಿಪಿ ನಿಮ್ಗೆ ಇವತ್ತು ಸಿಕ್ತು ಅಂತ ನಾನು ಅನ್ಕೊಳ್ತೀನಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂರ್ ಸಿಂಕ್ ಫೀಲ್ಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ವಾರ್ತೆಗಳ ವಿವರ. ಪ್ರಶ್ನೋತ್ತರ ವೇಳೆಯಲ್ಲಿ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಘೋಷಣೆಗಳ ನಡುವೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಇಂದು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆ ಕಲಾಪದ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಂಸದರಲ್ಲಿ ಸದನದ ಶಿಸ್ತು ಕಾಯ್ದುಕೊಳ್ಳುವಂತೆ ಮತ್ತು ಕಲಾಪ ಸುಸೂತ್ರವಾಗಿ ನಡೆಯಲು ಸಹಕರಿಸುವಂತೆ ಮನವಿ ಮಾಡಿದರು. ನೀಟ್ ಪರೀಕ್ಷಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ಕುರಿತು ಚರ್ಚಿಸಲು ಗೃಹ ಸಚಿವರು ಸಿದ್ದರಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ತಿಳಿಸಿದ ಸಭಾಧ್ಯಕ್ಷರು ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ಮುಂದೂಡಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರೇ ನೇರವಾಗಿ ಸದನದಲ್ಲಿದ್ದು ಉತ್ತರಿಸಬೇಕೆಂದು ವಿಪಕ್ಷಗಳು ಆಗ್ರಹಿಸಿದವು. ಶೂನ್ಯ ವೇಳೆಯಲ್ಲಿ ಉಭಯ ಪಕ್ಷಗಳ ಸದಸ್ಯರ ನಡುವೆ ಏರ್ಪಟ್ಟ ತೀವ್ರ ವಾಗ್ವಾದ ಮತ್ತು ಗದ್ದಲದಿಂದಾಗಿ ರಾಜ್ಯಸಭಾ ಕಲಾಪಕ್ಕೂ ಕೆಲಕಾಲ ಅಡ್ಡಿ ಉಂಟಾಗಿ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಪತ್ರಗಳು ಹಾಗೂ ಸಂಸದೀಯ ಸಮಿತಿಗಳ ವರದಿಗಳನ್ನು ಸದನದ ಮುಂದಿಡಲಾಯಿತು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತುರ್ತು ವಿಷಯಗಳ ಚರ್ಚೆಗೆ ಅವಕಾಶ ನೀಡಿದಾಗ ವಿಪಕ್ಷಗಳು ಘೋಷಣೆ ಕೂಗಲು ತೊಡಗಿದವು. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಲು ಯತ್ನಿಸಿದರಾದರೂ ಗೊಂದಲದ ವಾತಾವರಣ ಮುಂದುವರೆದಿದ್ದರಿಂದ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಭಾಪತಿಗಳು ಪ್ರಶ್ನೋತ್ತರ ಕಲಾಪ ಮುಂದುವರಿಸಲು ಯತ್ನಿಸಿದರು. ಆದರೆ ಸುಗಮ ಕಲಾಪ ನಡೆಸಲು ಸಹಕಾರ ಕೋರಿ ಮನವಿ ಮಾಡಿದರೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ಎನ್ಡಿಎ ಸಂಸದರು ಇಂದು ಸಂಸತ್ ಆವರಣದಲ್ಲಿ ಮೆರವಣಿಗೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಗೃಹ ಸಚಿವ ಅಮಿತ್ ಶಾ ಉತ್ತರಿಸಲು ಸಿದ್ದರಿದ್ದರು. ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಎನ್ಡಿಎ ಆರೋಪಿಸಿದೆ. ಕೇಂದ್ರ ಸಚಿವ ಸಂಜಯ್ ಸೇಟ್ ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕಲು ಜಾರ್ಖಂಡ್ ಸರ್ಕಾರ ಬಲಪ್ರಯೋಗ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇರಳಂ ರಾಜ್ಯದ ಹೆಸರು ಬದಲಾವಣೆಗೆ ಸಂಬಂಧಿಸಿದ ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ. ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಮಸೂದೆಯನ್ನು ಮಂಡಿಸಲಿದ್ದಾರೆ. ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ, ಸೇವಾ ಷರತ್ತುಗಳು ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯಲ್ಲಿ ದಕ್ಷತೆ, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಏಕರೂಪತೆ ಖಚಿತಪಡಿಸುವುದು ಮಸೂದೆಯ ಉದ್ದೇಶವಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಆಯೋಗ ಸ್ಥಾಪಿಸುವ ಪ್ರಸ್ತಾಪವೂ ಮಸೂದೆಯಲ್ಲಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಸಭೆ ಮಂಗಲ್ ಮಿಲನ್ ಇಂದು ನವದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎಯ ಇತರ ನಾಯಕರು ಸಭೆಯಲ್ಲಿ ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟ್ರಭಕ್ತಿಯ ಸಂದೇಶ ಸಾರಿದರು. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ ಅವರ 119ನೇ ಹುತಾತ್ಮ ದಿನದ ಅಂಗವಾಗಿ ಇಂದು ದೇಶ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದೆ. 1908 ಆಗಸ್ಟ್ 11 ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಬಂಗಾಳದ ಮೊದಲ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಖುದಿರಾಮ್ ಬೋಸ್ ಪ್ರಮುಖರಾಗಿದ್ದರು. ಅವರ ಸ್ಮರಣಾರ್ಥ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ದದ ಹೋರಾಟದಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿದ್ದರು. ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಖುದಿರಾಮ್ ಬೋಸ್ ಅವರ ತ್ಯಾಗ

0: ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೆಹಲಿ ವಿಧಾನಸಭೆ ಆವರಣದಲ್ಲಿ ಇಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ವಿಧಾನಸಭೆ ಸ್ಪೀಕರ್ ವಿಜೇಂದರ್ ಗುಪ್ತಾ ಸೇರಿದಂತೆ ಶಾಸಕರು ಹರ್ಘರ್ ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಂಡರು. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಮುಕ್ತಾಯವಾಯಿತು. ದೇಶದ ಏಕತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಆದರ್ಶಗಳ ಬದ್ಧತೆಯನ್ನು ಸಾರುವ ಸಂಕೇತವಾಗಿ ಈ ತಿರಂಗಾ ಯಾತ್ರೆ ಆಯೋಜಿಸಲಾಗಿತ್ತು. ಉತ್ತರ ಪ್ರದೇಶದಾದ್ಯಂತ ಎಲ್ಲಾ ಮದ್ರಸಾಗಳಲ್ಲಿ ಹರ್ಘರ್ ತಿರಂಗಾ ಅಭಿಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ಆಯೋಜಿಸಲಾಗಿತ್ತು. ಮದ್ರಸಾಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರು ಅಭಿಯಾನದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕೆಂದು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ದಾನಿಶ್ ಅನ್ಸಾರಿ ನಿರ್ದೇಶನ ನೀಡಿದ್ದಾರೆ. ಮದ್ರಸಾಗಳಲ್ಲಿ ರಾಷ್ಟ ಧ್ವಜಾರೋಹಣ, ರಾಷ್ಟಗೀತೆ ಗಾಯನ, ದೇಶಭಕ್ತಿ ಕಾರ್ಯಕ್ರಮಗಳು ಹಾಗೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳನ್ನು ಬಿಂಬಿಸುವ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾನ್ವರ್ ಯಾತ್ರೆಯ ಹಿನ್ನೆಲೆಯಲ್ಲಿ ಹರಿದ್ವಾರದಲ್ಲಿ ಭಕ್ತಿಯ ಸಮೂಹವೇ ಕಂಡುಬಂದಿದೆ. ನಿನ್ನೆ ಸಂಜೆ ವೇಳೆಗೆ 4,43,78,000ಕ್ಕೂ ಅಧಿಕ ಭಕ್ತರು ಹರಿದ್ವಾರದಿಂದ ಪವಿತ್ರ ಗಂಗಾಜಲವನ್ನು ಹೊತ್ತು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಶ್ರಾವಣ ಶಿವರಾತ್ರಿ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ವಿವಿಧ ಶಿವ ದೇವಾಲಯಗಳಲ್ಲಿ ಶಿವನಿಗೆ ಗಂಗಾಜಲ ಅರ್ಪಿಸುತ್ತಿದ್ದು ಇದರೊಂದಿಗೆ ಈ ವರ್ಷದ ಕಾನ್ವರ್ ಯಾತ್ರೆ ಮುಕ್ತಾಯಗೊಳ್ಳುತ್ತಿದೆ. ಸುಗಮ ಹಾಗೂ ಸುರಕ್ಷಿತ ಕಾನ್ವರ್ ಯಾತ್ರೆ ಖಚಿತಪಡಿಸಿಕೊಳ್ಳಲು ಪ್ರಮುಖ ಸ್ನಾನಘಟ್ಟಗಳು, ಕಾನ್ವರ್ ಮಾರ್ಗಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ, ಸಂಚಾರ, ಆರೋಗ್ಯ ಹಾಗೂ ಸ್ವಚ್ಛತಾ ವ್ಯವಸ್ಥೆಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಕೈಗೆಟಕುವ ವಸತಿ ವ್ಯವಸ್ಥೆಯು ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಿ ರೂಪುಗೊಳ್ಳಬೇಕೆಂದು ನಗರಾಭಿವೃದ್ದಿ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕೈಗೆಟಕುವ ವಸತಿಯನ್ನು ಮರುರೂಪಿಸುವುದು ಕುರಿತ ರಾಷ್ಟೀಯ ಸಮ್ಮೇಳನದಲ್ಲಿ ಅವರು ಮಾತನಾಡಿದರು. ವಸತಿ ವ್ಯವಸ್ಥೆ ಕೇವಲ ಯೋಜನಾ ಆಧಾರಿತ ವಿಧಾನದಿಂದ ಹೊರಬಂದು ಸ್ವಂತ ಮನೆ ಹಾಗೂ ಬಾಡಿಗೆ ಮನೆ ಸೇರಿದಂತೆ ಹಲವು ವಸತಿ ಆಯ್ಕೆಗಳನ್ನು ಒದಗಿಸುವ ಸುಸ್ಥಿರ ಪರಿಸರ ವ್ಯವಸ್ಥೆಯಾಗಬೇಕೆಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ 1.25 ಕೋಟಿಗೂ ಹೆಚ್ಚು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದ್ದು 1 ಕೋಟಿಗೂ ಅಧಿಕ ಮನೆಗಳ ನಿರ್ಮಾಣ ಪೂರ್ಣಗೊಂಡು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಾರ್ಯದರ್ಶಿ ತಿಳಿಸಿದರು. ಟೊರೆಂಟೋದಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ಉಕ್ರೇನ್ನ ಎಲಿನಾ ಸ್ವಿಟೋಲಿನಾ ಮತ್ತು ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ಫೈನಲ್ ಪಂದ್ಯದಲ್ಲಿ ಸ್ವಿಯಾಟೆಕ್ ರಷ್ಯಾದ ಎಕೆಟರಿನಾ ಅಲೆಕ್ಸಾಂಡ್ರೋವಾ ವಿರುದ್ದ ಗೆಲುವು ದಾಖಲಿಸಿದರೆ ಇಗಾ ಸ್ವಿಯಾಟೆಕ್ ರಷ್ಯಾದ ಡಯಾನಾ ಶ್ನೈಡರ್ ವಿರುದ್ದ ಗೆಲುವು ದಾಖಲಿಸಿ ಅಂತಿಮ 4ರ ಘಟ್ಟ ಪ್ರವೇಶಿಸಿದರು. ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯ ಸಿಂಕ್ಫೀಡ್ ಕಪ್ನ ಮೊದಲ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅಮೆರಿಕದ ಸ್ಯಾಮ್ಯುಯಲ್ ಸೇವಿಯನ್ ವಿರುದ್ದ ಸುಲಭ ಡ್ರಾ ಸಾಧಿಸುವ ಮೂಲಕ ತಮ್ಮ ಸವಾಲನ್ನು ಆರಂಭಿಸಿದ್ದಾರೆ. ಮತ್ತೊಂದೆಡೆ ಅಮೆರಿಕದ ಫ್ಯಾಬಿಯಾನೋ ಕುರುವಾನೋ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿ ಶುಭಾರಂಭ ಮಾಡಿದ ಏಕೈಕ ಆಟಗಾರರಾಗಿದ್ದಾರೆ. ಇನ್ನಿತರ ಪ್ರಮುಖ ಆಟಗಾರರ ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಭಯ ಸದನಗಳಲ್ಲಿ ಕೇಂದ್ರ ಗೃಹ ಸಚಿವರ ಹೇಳಿಕೆ ಆಗ್ರಹಿಸಿ ಗದ್ದಲ, ಕಲಾಪ 2:00 ಮುಂದೂಡಿಕೆ. ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ದದ ಪೊಲೀಸ್ ಕ್ರಮ ಖಂಡಿಸಿ ಎನ್ಡಿಎ ಸಂಸದರಿಂದ ಪ್ರತಿಭಟನಾ ಮೆರವಣಿಗೆ. ಸ್ವಾತಂತ್ರ್ಯ ಹೋರಾಟಗಾರ ಖುದಿರಾಮ್ ಬೋಸ್ 119ನೇ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಕೆನಡಾ ಓಪನ್ ಟೆನಿಸ್, ಉಕ್ರೇನ್ನ ಸ್ವಿಟೋಲಿನಾ ಹಾಗೂ ಪೋಲೆಂಡ್ನ ಇಗಾ ಸ್ವಿಯಾಟೆಕ್ ಸೆಮಿಫೈನಲ್ ಪ್ರವೇಶ. ಗ್ರ್ಯಾಂಡ್ ಚೆಸ್ ಟೂ ಸಿಂಕ್ ಫೀಡ್ ಕಪ್, ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮೊದಲ ಸುತ್ತು ಡ್ರಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಮಯ 1:25 ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಅದರಲ್ಲಿ ಪರರಿನೇ ಜೀವಿಪನು, ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವೋಲ್. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು, ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವೋಲ್. ಪರರಿ ನೆಳೆಸದೇನನುಂ ಪರರಿಗುಪಕರಿಪ, ತರುಜನ್ಮ ವಲ ಪುಣ್ಯ ಮಂಕುತಿಮ್ಮ. ಪರರಿ ನೆಳೆಸದೇನನುಂ ಪರರಿಗುಪಕರಿಪ, ತರುಜನ್ಮ ವಲ ಪುಣ್ಯ ಮಂಕುತಿಮ್ಮ.

ಈ ಪದ್ಯವನ್ನು ವೃಕ್ಷ ಮಹಿಮೆ ಅಂತ ಕರಿಬಹುದು. ಮರ ಅಲ್ಲಿ ತೃಣ ದೊಡ್ಡದು ಅಂತ ಹೇಳಿದ್ರು, ಸಾಧು ಅಂತ ಹೇಳಿದ್ರು. ಇಲ್ಲಿ ಈ ವೃಕ್ಷದ ಜೀವನ ಇದೆಯಲ್ಲ, ಮರದ ಜೀವನ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ನೋಡಿ, ಲೋಕದಲ್ಲಿ ನಾವೆಲ್ಲರೂ ಕೂಡ ಪರಹಿತದ ಮಾತಿರಲಿ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡೋ ಮಾತಿರಲಿ, ಪರರಿಂದಲೇ ಜೀವಿಸ್ತೀವಿ ನಾವು. ನನಗೆ ಆಹಾರ ಇಲ್ಲದೇ ಇದ್ರೆ ಆಗೋದಿಲ್ಲ, ನಿದ್ದೆ ಇಲ್ಲದೇ ಇದ್ರೆ ಆಗೋದಿಲ್ಲ, ನೀರಿಲ್ಲದೇ ಇದ್ರೆ ಆಗೋದಿಲ್ಲ. ಯಾರ್ಯಾರು ಅಂದರೆ ಜಂತು, ಪಶು, ಪಕ್ಷಿ, ಕೀಟ, ಮೀನು, ಇವುಗಳಂತೆ ಮನುಷ್ಯ ಕೂಡ ಬದುಕ್ತಾನೆ. ಇನ್ನೊಬ್ಬರ ನೆರವನ್ನೇ ಬಯಸುವ ಬದುಕು ನಮ್ಮದು. ಪರರಿನ್ ಎಳಸದದು ಏನು ಮಮ್. ಆದರೆ ಮರ ಇದೆಯಲ್ಲ, ಭಾಳ ದೊಡ್ಡ ಮಾತಿದು. ಮರ ಇನ್ನೊಬ್ಬರಿಂದ ಏನು ಬಯಸುತ್ತೆ ನೋಡಿ, ಸುಮ್ಮನೆ ಮರ ನೋಡಿ, ನೆರಳು ಕೊಡುತ್ತೆ ನಿಮಗೆ, ಹಸಿರು ಕೊಡುತ್ತೆ, ಮತ್ತು ಹಕ್ಕಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ, ಬಂದ ನೀರನ್ನು ಹೀರ್ಕೊಡುತ್ತೆ, ನಿಮ್ಮಿಂದ ಏನೂ ಕೇಳೋದಿಲ್ವಲ್ಲ ಅದು. ಅದರಿಂದ ಏನೂ ಸಮಾಜದಿಂದ ಸಹಾಯವನ್ನು ಬಯಸದೆ ಪರರಿನ ಎಳಸದೇನು, ನಮ್ಮ ಎಳಸು ಅಂದರೆ ಬಯಸು ಅಂತ, ಏನನ್ನೂ ಎಳಸದೆ ಬಯಸದೆ ಪರರಿಗೆ ಉಪಕರಿಪ, ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತಲ್ಲ ಆ ತರು ಜನ್ಮ, ಅದು ಪುಣ್ಯ. ಭಾಳ ಒಳ್ಳೆಯ ಮಾತು. ಲೋಕದಲ್ಲಿ ನಾವು ದೊಡ್ಡವರು ಅಂದ್ಕೊಂಡಿದ್ದೀವಿ, ಆದರೆ ನಮಗಿನ್ನ ದೊಡ್ಡವರು ಇರ್ತಾರೆ. ಮರ ಅಂತಹ ದೊಡ್ಡವರ ಸಾಲಿಗೆ ಸೇರುವಂಥ ಒಂದು ಚೈತನ್ಯ ಹೊಂದಿದೆ. ಈ ಮನುಷ್ಯನಿಗಲ್ಲದೆ ಮರಕ್ಕೆ ಬರುತ್ತೆ ಅಂತ ಕೆಲವರು ಅಂದ್ಬಿಡ್ತಾರೆ, ಗೊತ್ತಿಲ್ಲದೆ ಹೇಳಿಬಿಡ್ತಾರೆ ಕಷ್ಟ. ಮನುಷ್ಯನಿಗಲ್ಲದೆ ಮರ ಏನು ಮಾಡುತ್ತೆ, ಎಷ್ಟು ಕಷ್ಟ ಬಂದರೂ ಕೂಡ ಮನದ ಬೇರದು ಸದೃಢಂಗೊಳೆ ಕೀಟ ಹಿಂಸೆಗೆ ಜಗ್ಗದೊಲ್ ಮಾಡುತ್ತೆ. ಅಂತಹ ಮರ ನಮಗೆ ಆದರ್ಶಪ್ರಾಯವಾಗಿರಬೇಕು. ಡಿ ವಿ ಜಿಯವರು ಇದನ್ನು ಬಹಳ, ಪುತಿನ, ಡಿ ವಿ ಜಿ, ಕುವೆಂಪು ಎಲ್ಲರೂ ಮರಗಳನ್ನು ಮೆಚ್ಚಿರೋ ರೀತಿ ಒಂದು ಅಧ್ಯಯನದ ವಸ್ತುವಾಗುವಷ್ಟು ದೊಡ್ಡದಾಗಿದೆ. ಡಿ ವಿ ಜಿಯವರು ಅಷ್ಟೇ, ಪರಾವಲಂಬಿಗಳಾಗಬಾರ್ದು, ನಮ್ಮಿಂದ ಏನಾದರೂ ಸಹಾಯ ಆಗೋದಾದ್ರೆ ಮಾಡಬೇಕು. ಇದು ಈ ಪದ್ಯದ ಮರದ ಅರ್ಥ.

0: ಕೊಡುವನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳೆವ ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆನಿಪ ತರುವಾಗಿ ಮನೆಯೊಳಗು ಹೊರಗು ನೀಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವೋ ಮಂಕುತಿಮ್ಮ
1: ತರುವಾಗಿ ಮನೆಯೊಳಗು ಹೊರಗು ನೀಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವೋ ಮಂಕುತಿಮ್ಮ.

0: ವಿಚಿತ್ರ ಕಣುಪದಿಯ ಇದು. ನೆರಳ ನಿನಿತನೂ ಕೊಡುವ, ಸ್ವಲ್ಪ ನೆರಳು ಕೊಡುತ್ತೆ. ದಣಿವ ನಿನಿತನೂ ಕಳೆವ, ನಿಮ್ಮ ಆಯಾಸವನ್ನು ಸ್ವಲ್ಪ ಪರಿಹಾರ ಮಾಡುತ್ತೆ. ಮರದ ವಿಚಿತ್ರ ಮುಂದುವರಿತಾ ಇದೆ ಇಲ್ಲಿ. ಸ್ವಲ್ಪ ನೆರಳು ಕೊಡುತ್ತೆ, ಸ್ವಲ್ಪ ಆಯಾಸವನ್ನು. ಮನುಷ್ಯನಿಗೆ ತುಂಬ ಬಿಸಿಲಲ್ಲಿ ಹೋಗ್ತಾ ಇರುವಾಗ ಒಂದು ಮರ ಸಿಕ್ಕಿಬಿಟ್ರೆ ಎಷ್ಟು ಆನಂದವಾಗುತ್ತೆ ನೋಡಿ. ಹಾಗೆ ನೆರಳ ನಿಂತನು ಕೊಡುವ, ದಣಿವ ನಿಂತನು ಕಳೆವ, ತಿರೆಯ ಪಯಣದ ಹೊರೆಯ ಸುಳುವೆನಿಪ. ಈ ಸುಳು ಕನ್ನಡದಲ್ಲಿ ಇಲ್ಲದ ಶಬ್ದ, ಅಪೂರ್ವ ಶಬ್ದ ಇದು. ತಿರೆಯ ಪಯಣದ ಹೊರೆಯನ್ನ ಏನಿತ್ತು ಸುಳುವೆನಿಪ. ಸುಳು ಅಂದ್ರೆ ಸುಲಭ ಅಂತೇಳಿ, ತೆಲುಗಿನಲ್ಲಿ ಇದೆ ಈ ಶಬ್ದ ಹಗುರ ಅಂತ ಹೇಳ್ಬಿಟ್ಟು. ನಮ್ಮ ಬದುಕಿನ ಒಂದು ದ್ರವ್ಯವನ್ನ ಹಗುರಗೊಳಿಸುವಂತಹ ತರುವಾಗಿ ಮನೆಯೊಳಗ ಹೊರಗೆ ನೀನು ಬೆಳೆಯುತ್ತೀರೆ. ಆ ಮರವಾಗಿ ನೀನು ಬೆಳೆದ್ರೆ ಪರಮಧರ್ಮ. ಒಂದು ಮರ ಬೆಳೆದಂತೆ ಬೆಳಿಬೇಕಪ್ಪ ನೀನು. ಇನ್ನೊಬ್ಬರಿಗೆ ಸಾಧ್ಯ ಆದರೆ ನೆರಳು ಕೊಡಬೇಕು, ಅವ್ರಿಗೆ ಆಯಾಸ ಇದ್ದರೆ ಪರಿಹಾರ ಮಾಡಬೇಕು, ಆಮೇಲೆ ಬದುಕನ್ನು ಸುಲಭಗೊಳಿಸಬೇಕು. ಅಂತಹ ವೃಕ್ಷ ನೋಡಿ, ವೃಕ್ಷವನ್ನು ಎಷ್ಟು ಹೊಗಳಿದ್ರೂ ಡಿ ವಿ ಜಿಯವರಿಗೆ ತೃಪ್ತಿ ಇಲ್ಲ. ಇಲ್ಲಂತೂ ಅದರ ಮಹಿಮೆಯನ್ನು ಎಷ್ಟು ಆಗದಕ್ಕೆ ಏರಿಸಿಬಿಟ್ಟಿದ್ದಾರೆ ಅಂತ ಹೇಳಬೇಕು. ನೀನು ಅಷ್ಟೇ, ಆ ಮರವಾಗಿ ಮನೆಯೊಳಗೋ ಹೊರಗೋ ನೀನು ಬೆಳೆಯುತ್ತೀರೆ ಪರಮಧರ್ಮ. ವೃಕ್ಷ ಜೀವನವೇ ಪರಮಧರ್ಮ, ಅದನ್ನು ಪಾಲಿಸೋದೇ ನಮ್ಮ ಒಂದು ಕೆಲಸ ಆಗಬೇಕು ಅನ್ನೋದು ಈ ಪದ್ಯದ ಆಶಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: FM Rainbow 101.3 MHz. Musically yours.
1: ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್. 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. 1:31:10 ಈ ಹೊತ್ತಿನಲ್ಲಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಹೌದು, 1:30 ಹೊತ್ತಾಯಿತು. ಆಫೀಸಿಗೆ ತೊಗೊಂಡು ಬಂದಿರುವಂಥ ಲಂಚ್ ಬಾಕ್ಸ್ನ ಸದ್ಯಕ್ಕೆ ಓಪನ್ ಮಾಡುವಂಥ ಸಮಯ ಕೂಡ ಬಂದೇ ಬಿಟ್ಟಿದೆ. ಇಲ್ಲ ಇಲ್ಲ, ಮನೇಲಿ ಈಗಷ್ಟೇ ಇನ್ನೇನು ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಅಡುಗೆಗೆ, ಒಗ್ಗರಣೆ ಮಾಡ್ತಾ ಇದ್ದೀನಿ ರಮ್ಯಾ ಅಂತ ಹೇಳ್ತಾ ಇದ್ದೀರಾ. ಮಾಡಿ ಮಾಡಿ ಮಾಡಿ, ಬಿಸಿ ಬಿಸಿ ಅಡುಗೆ ತಿನ್ನೋದಕ್ಕೂ ಕೂಡ ಒಂದು ರೀತಿ ಯೋಗ ಇರಬೇಕಂತೆ. ಹಾಗಿದ್ಮೇಲೆ ಮನೇಲಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಂಡು ಊಟನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ಸದ್ಯಕ್ಕೆ ಊಟದ ಜೊತೆಗೆ ಇವತ್ತಿನ ಒಂದಷ್ಟು ಸ್ಪೆಷಲ್ ವಿಚಾರಗಳ ಬಗ್ಗೆ ಕೂಡ ಮಾತಾಡಬೇಕಲ್ಲ. ಅಂಥದ್ದೇನಿದೆ ಇವತ್ತಿನ ಸ್ಪೆಷಲ್ ಅಂತ ನೀವು ಕೇಳೋದಾದರೆ, ಇವತ್ತು ನಿಜಕ್ಕೂ ತುಂಬಾ ಸ್ಪೆಷಲ್ ಡೇರಿ. ಯಾಕಂದರೆ ರಾಷ್ಟ್ರೀಯ ಮಗ ಮತ್ತು ಮಗಳ ದಿನ. ಆಹಾ, ಎಂಥ ಅದ್ಭುತವಾದಂಥ ದಿನ. ಆದ್ರೇನಂತೆ, ಪ್ರತಿನಿತ್ಯ ಮಗ ಮಗಳು ಇದ್ದಿದ್ದೆ ಆ ಪ್ರೀತಿ ಬಾಂಧವ್ಯಕ್ಕೆ ಯಾವುದೋ ಒಂದು ದಿನನ ಟ್ಯಾಗ್ ಮಾಡಿ ಹೇಳೋಕ್ಕಾಗತ್ತಾ ಅಂತ ನೀವು ಕೇಳೋದಿದ್ರೆ, ಖಂಡಿತ ಇಲ್ಲ. ಆ ವಾದ ನಾನು ಕೂಡ ಒಪ್ಕೊಳ್ತೀನಿ. ಆದರೆ ಅದರ ಬಗ್ಗೆ ಮಗ ಮಗಳನ್ನು ನೋಡ್ಕೊಳ್ಳುವಂಥದ್ದು, ಪೋಷಕರ ಜವಾಬ್ದಾರಿ, ಪ್ರೀತಿಯನ್ನು ತೋರಿಸುವಂಥ ರೀತಿ, ಎಲ್ಲದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೊಂದು ದಿನ ಬೇಕಲ್ವಾ? ಆ ಒಂದು ಜಾಗೃತಿ ಮೂಡಿಸುವಂಥ ದಿನ ಇಂದು. ಹಾಗಿದ್ರೆ ಈ ದಿನದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಸ್ವಲ್ಪ ಪ್ರೀತಿ ತೋರೋದಲ್ಲ, ಮಗ ಮಗಳ ಮೇಲೆ ಅಪಾರ ಪ್ರೀತಿಯನ್ನ ತೋರ್ಬೇಕು. ಯಾಕಂದ್ರೆ ಇಂದು ರಾಷ್ಟ್ರೀಯ ಮಗ ಮಗಳ ದಿನ. ವಿಶ್ವದಲ್ಲಿ ಪೋಷಕರು ಮಕ್ಕಳ ಸಂಬಂಧ ಇದೆಯಲ್ಲ, ಅತ್ಯಂತ ಅಮೂಲ್ಯವಾದಂಥ ಬಂಧ ಅನುಬಂಧ ಸಂಬಂಧ. ಇತಿಹಾಸದುದ್ದಕ್ಕೂ ಕುಟುಂಬಗಳ ನಡುವಿನ ಬಂಧಗಳನ್ನು, ಅದರಲ್ಲೂ ವಿಶೇಷವಾಗಿ ಪೋಷಕರು ಮತ್ತು ಮಕ್ಕಳ ನಡುವಿನ ಬಂಧಗಳನ್ನು ಯಾವಾಗಲೂ ಅತ್ಯಂತ ಕಾಳಜಿಯಿಂದ ಅಷ್ಟೇ ಗೌರವಪೂರ್ಣದಿಂದ ಪರಿಗಣಿಸಲಾಗುತ್ತೆ. ಪ್ರತಿ ವರ್ಷ ಇಂದು ಆಗಸ್ಟ್ 11 ಈ ದಿನವನ್ನು ಆಚರಿಸಲಾಗುತ್ತೆ. ಪ್ರತಿದಿನ ಅವರಿಗೆ ಪ್ರೀತಿಯನ್ನು ತೋರಿಸ್ತಾ ಇದ್ರು. ನಿಮ್ಮ ಮಗನಿಗೆ ಮಗಳಿಗೆ ಸ್ವಲ್ಪ ವಿಶೇಷವಾದದ್ದೇನಾದರೂ ನೀವು ಮಾಡಬೇಕು ಅಂತ ಅನ್ಸಿದ್ರೆ, ನಿಮ್ಮ ಮಗಳ ಜಗತ್ತನ್ನು ಇನ್ನೂ ವರ್ಣಾಮಯವಾಗಿ ಬೆಳಗಿಸಬೇಕು ಅಂತ ನಿಮಗೇನಾದರೂ ಅನ್ಸಿದ್ರೆ, ಅದಕ್ಕಿರುವಂಥ ಒಂದು ಸುವರ್ಣ ಅವಕಾಶ ಈ ದಿನ. ಹಾಗಿದ್ರೆ ಆಫೀಸಿಂದ ಇವತ್ತು ಮನೆಗೆ ಹೋಗ್ತಾ ನಿಮ್ಮ ಮಗನಿಗೋ ಮಗಳಿಗೋ, ಅಥವಾ ಎರಡು ಮಕ್ಕಳು ಅಂದರೆ ಮಗ ಮಗಳು ಇಬ್ಬರಿಗೂ ಕೂಡ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ತೊಗೊಂಡು ಹೋಗಿ. ಅದು ಸಣ್ಣದಿದ್ರೂ ಪರವಾಗಿಲ್ಲ, ದೊಡ್ಡದಿದ್ರೂ ಪರವಾಗಿಲ್ಲ. ನಿಮ್ಮ ಒಂದು ಗಿಫ್ಟ್ ಅವರ ಮುಖದಲ್ಲಿ ಒಂದು ನಗುವನ್ನು ಮೂಡಿಸ್ತು, ಮುಖವನ್ನು ಅರಳಿಸ್ತು ಅಂತ ಹೇಳಿದ್ರೆ, ಅಲ್ಲಿ ಸಿಗುವಂಥ ಖುಷಿ, ಆ ಒಂದು ನೋಡೋದಕ್ಕೆ ಸಿಗುವಂಥ ಆನಂದ ಇದೆಯಲ್ಲ, ಅದು ಮತ್ತಾವುದರಲ್ಲೂ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತೇನಾದರೂ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ನಿಮ್ಮ ಮಗ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ.

ಎಂಥ ಒತ್ತಡದ ಜೀವನ ಅಲ್ವಾ? ಎಷ್ಟೋ ಸಲ ಅಯ್ಯೋ ಬಿಡವೇ ಇಲ್ಲಪ್ಪ, ನಮ್ಮ ಮಕ್ಕಳ ಜೊತೆ ಮಾತಾಡೋಕ್ಕೂ ಕೂಡ ನಮಗೆ ಸಮಯ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಈ ರೀತಿ ಬಿಡುವಿಲ್ಲದ ಜೀವನದಲ್ಲಿ ನಮ್ಮ ಮಕ್ಕಳನ್ನು ನಾವೇ ಮರೆತುಬಿಟ್ರೆ ಹೇಗೆ? ಮರಿಬಾರದು. ಅವರ ಉತ್ತಮ ಭವಿಷ್ಯಕ್ಕಾಗಿ ನಾವು ಕೇವಲ ಹಣ, ಆಸ್ತಿ ಅಥವಾ ವಿದ್ಯೆ ಕೊಡೋದು ಇಷ್ಟು ಮಾತ್ರ ಅಲ್ಲ, ಪ್ರೀತಿ ಕಾಳಜಿ ಕೊಡುವಂಥ ಕೆಲವೊಂದು ಕ್ಷಣಗಳು ಪ್ರತಿನಿತ್ಯ ಅವರಿಗಾಗಿ ಮೀಸಲಿಡಲೇಬೇಕು. ಅವರೊಟ್ಟಿಗೊಂದಷ್ಟು ಸಮಯ ಕೂತು ಮಾತಾಡಬೇಕು. ಕನಿಷ್ಠ ರಾತ್ರಿ ಮಲಗುವಂಥ ಹೊತ್ತಿನಲ್ಲಾದರೂ ಅವರ ಇಡೀ ದಿನದ ದಿನಚರಿಯನ್ನು ಕೇಳಿ ಮಲಗುವಂಥ ಅಭ್ಯಾಸವನ್ನು ಪೋಷಕರು ಮಾಡ್ಕೋಬೇಕು. ಇದೆಲ್ಲ ಇದ್ದಾಗಷ್ಟೇ ಮಕ್ಕಳೊಟ್ಟಿಗಿನ ಬಾಂಧವ್ಯ ವೃದ್ಧಿಯಾಗೋದಕ್ಕೆ ಸಾಧ್ಯ ಆಗೋದು. ಇದೆಲ್ಲ ಕೆಲಸಗಳನ್ನು ನಮ್ಮಲ್ಲಿ ರೂಪಿಸ್ಕೊಳ್ಬೇಕು, ರೂಢಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಇದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇಂದು ರಾಷ್ಟ್ರೀಯ ಮಗ ಮಗಳ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ. ಮಗ ಮತ್ತು ಅಥವಾ ಮಗಳ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿದ್ರೆ, ಆ ತಂದೆ ತಾಯಿಗೆ ತಾವು ಇಂಥವರ ತಂದೆ ತಾಯಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಥರ ಇರಬೇಕು. ಅಂದರೆ ನಮ್ಮ ಮಕ್ಕಳು ಇವರು ಅಂತ ಹೇಳೋದಕ್ಕಿಂತ ಇವರ ತಂದೆ ತಾಯಿ ನಾವು ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಮಕ್ಕಳ ಜೀವನ ಶೈಲಿ ಇರಬೇಕು. ಹಾಗಿದ್ಮೇಲೆ ಅದನ್ನು ರೂಪಿಸೋ ಕೆಲಸ ಯಾರ್ದು? ಅದನ್ನು ತಿದ್ದಿ ತೀಡಿ ಒಂದೊಳ್ಳೆ ಹದಕ್ಕೆ ತರೋ ಕೆಲಸ ಯಾರ್ದು? ಪೋಷಕರದಲ್ವೇ. ಹಾಗಾಗಿ ನಮ್ಮ ಜವಾಬ್ದಾರಿ ಕೂಡ ನಾವು ಮರೆಯೋ ಹಾಗಿಲ್ಲ. ಸಂದೇಶವನ್ನು ಕಳಿಸಿ. ಆಹಾಹಾ, ಎಸ್, ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಆಫ್ಟರ್ ಅ ಲಾಂಗ್ ಗ್ಯಾಪ್ ರಮ್ಯಾ ಸಿಗ್ತಾ ಇದ್ದೀರಾ ಅಂತ ಹೇಳಿ ಸುಮಿತ್ರ ಅವರು ಸಂಡೂರ್ನಿಂದ. ಹೌದು, ಖಂಡಿತವಾಗಿಯೂ ನಾವು ಮಗ ಮಗಳು ಇಬ್ಬರಿಗೂ ಕೂಡ ಏನಾದರೂ ಒಂದು ಬೈ ಮಾಡಿ ಅವರಿಗೆ ಅದನ್ನು ಕೊಟ್ಟು ತುಂಬ ಖುಷಿಪಡಿಸೋ ಕೆಲಸ ಮಾಡ್ತೀವಿ. ಮಗ ಒಬ್ಬನೇ ಇದ್ದಾನೆ ಅಂದರೆ ಸೊಸೆನ ಮರಿಬಾರ್ದಲ್ವಾ? ಹಾಗಾಗಿ ಸೊಸೆಗೂ ಕೂಡ ಕೊಡಿಸೋ ಕೆಲಸ

ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಹಾ, ಇಂಥ ಒಳ್ಳೆ ಮನಸ್ಸು ನಿಮ್ದು, ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಅವಾಗೆಲ್ಲ ಹೇಳ್ತಾ ಇದ್ರು ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಅಂತೆಲ್ಲ ಹೇಳಿ. ಇವಾಗೆಲ್ಲ ಗಂಡು ಹೆಣ್ಣು ಒಂದು ಮಗು ಇರಲಿ, ಒಂದು ಮಗು ದೇಶಕ್ಕೆ ನಗು ಅಂತೆಲ್ಲ ಹೇಳ್ತಾರೆ. ಒಂದು ಮಗುನೋ ಎರಡು ಮಕ್ಕಳು, ಒಟ್ಟಾರೆ ಮಕ್ಕಳಿಗೆ ಸಮಯ ಕೊಡುವಂಥ ಕರ್ತವ್ಯ ಪೋಷಕರದು ಆಗಿರುತ್ತೆ. ನಿಮ್ಮ ಮಗ ಇರಲಿ ಮಗಳಿರಲಿ ಅವ್ರ ಜೊತೆ ಸಮಯ ಕಳೆಯೋದಿದೆಯಲ್ಲ, ಅದು ಬಹಳನೇ ಮುಖ್ಯ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದ್ರಲ್ಲಿ, ಅಭಿವೃದ್ಧಿಪಡಿಸೋದ್ರಲ್ಲಿ ಪೋಷಕರ ಪಾತ್ರ ಬಹಳನೇ ಮುಖ್ಯ. ನೀವು ಸಮಯನೇ ಕೊಡಲಿಲ್ಲ ಅಂದರೆ ಮಕ್ಕಳ ಮಾನಸಿಕ ಸಾಮರ್ಥ್ಯವನ್ನು ಬೆಳೆಸೋ ವಿಚಾರ ಎಲ್ಲಿಂದ ಬರುತ್ತೆ? ಅಷ್ಟೇ ಅಲ್ಲ, ಅವರ ಮಾನಸಿಕ ಸಾಮರ್ಥ್ಯ ಕುಗ್ತು ಅಂತ ಹೇಳಿದ್ರೆ ದೈಹಿಕ ಆರೋಗ್ಯ ಕೂಡ ಅಷ್ಟೇ ಪ್ರಮಾಣದಲ್ಲಿ ಕುಗ್ಗುತ್ತೆ. ಯಾಕಂದ್ರೆ ದೇಹ ಮನಸ್ಸು ಒಂದಕ್ಕೊಂದು ನಂಟನ್ನು ಹೊಂದಿದೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಸಮಯ ಇಲ್ಲ, ಕೆಲಸ, ದುಡಿಮೆ ಮಾಡಬೇಕು, ಒತ್ತಡದ ಲೈಫು ಅಂತೆಲ್ಲ ಹೇಳ್ಕೊಂಡು ಮಕ್ಕಳ ಜೊತೆ ಸಮಯ ಕಳೆದೆ ಇರಬೇಡಿ. ನಿಮ್ಮ ಮಕ್ಕಳಿಗಾಗಿ ನೀವೇ ಸಮಯ ಮೀಸಲಿಡಬೇಕು, ನೀವಲ್ಲದೆ ಪಕ್ಕದ ಮನೆಯವ್ರ ಸಮಯ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಪೋಷಕರಾಗಿ ನಿಮ್ಮ ಕರ್ತವ್ಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರನೇ ಇಂದು ರಾಷ್ಟ್ರೀಯ ಮಗ ಮತ್ತು ಮಗಳ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಹೇಳಿ ಭಾವಿಸ್ತೀನಿ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಅಮೋಘವಾಗಿತ್ತು ಅಂತ ಹೇಳಿ ಶೋಭರಾಣಿ ಹನುಮಂತೇಗೌಡರು ಮಳವಳ್ಳಿ ಮಂಡ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಇಷ್ಟ ಆಗ್ತಾ ಇದೆ ಮೇಡಮ್ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಿಮ್ಮನ್ನು ನಾನು ಹೊಂಬೆಸಲಿನಲ್ಲಿ ಭೇಟಿ ಮಾಡ್ತೀನಿ. ಕ್ವಿಜ್ ಕಾರ್ಯಕ್ರಮ ಪ್ರಶ್ನೆಗಳು ಸಿದ್ಧವಾಗಿದೆ, ನೀವು ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇರ್ತೀರಾ. ಈ ಮಧ್ಯೆ ನೀವು ಉತ್ತರ ಕೊಡೋದಕ್ಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ನಾನು ಮತ್ತೊಂದು ಪ್ರಶ್ನೆ ಕೇಳಲೇಬೇಕಲ್ವಾ? ಅಫ್ಕೋರ್ಸ್, ಇವತ್ತಿನ ಸಂಜೆಯ 4 ಗಂಟೆಯ ಬೆಂಗಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯೊಬ್ಬರು ಇರ್ತಾರೆ. ನೀವು ಕೇಳೋ ಅಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನೀವು ಹೇಳಿರುವಂಥ ವಿಚಾರಧಾರೆಗಳನ್ನು ಅಲ್ಲಿ ಚರ್ಚೆ ಮಾಡಲಾಗತ್ತೆ. ನಿಮ್ಮ ಹೆಸರಿನ ಸಮೇತವೇ ಹೇಳಿ. ಹಾಗಿದ್ರೆ ಏನು ಆ ಪ್ರಶ್ನೆ ಅಂತ ಹೇಳಿದ್ರೆ, ಎಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು, ಉತ್ಪಾದನೆ ಪ್ರೊಡಕ್ಷನ್ ಇರ್ಬೋದು, ಅಥವಾ ಯಾವುದೇ ಕೈಗಾರಿಕೆಗೆ ಸಂಬಂಧಪಟ್ಟಂಥ ವಲಯ ಇರ್ಬೋದು, ಇಂಥ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನ ಆಯ್ಕೆ ಮಾಡಿಕೊಳ್ಳುವಂತ ಹೆಣ್ಣು ಮಕ್ಕಳಿಗೆ ಎದುರಾಗುವಂತ ಸವಾಲುಗಳು ಏನು, ಸಮಸ್ಯೆಗಳು ಏನು, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತ ನೀವು ಟೈಪ್ ಮಾಡಿ ಈಗಲೇ ನಮಗೆ ಸಂದೇಶವನ್ನ ರವಾನಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಸದ್ಯಕ್ಕೆ ಕೇಳ್ತಾ ಇರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಾನು ಸಂಜೆ ತನಕ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ, ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್, ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯ

0: ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯ ಕುರಿತಂತೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲು ಶಿಫಾರಸು ಮಾಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ನೀರು ಹರಿಸುವ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ, ಇದರಿಂದ ಎಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ವಾದ ಮಂಡಿಸಿದ್ದಾರೆ. ಇಂದು ನಡೆದ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತಂತೆ ಪ್ರತಿಕ್ರಿಯೆ ಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸೂಚಿಸಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ನಿಯಂತ್ರಣ ಸಮಿತಿ ಹಾಗೂ ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಅಧಿಕಾರಿಗಳು, ಕಾನೂನು ತಜ್ಞರು ಹಾಗೂ ವಕೀಲರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸಮರ್ಥವಾಗಿ ವಾದ ಮಂಡಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾವೇರಿ, ಕೃಷ್ಣಾ, ಮಹದಾಯಿ ಸೇರಿದಂತೆ ಅಂತಾರಾಜ್ಯ ಜಲವಿವಾದಗಳನ್ನು ಸಂಯಮ ಮತ್ತು ಒಮ್ಮತದ ಮೂಲಕ ಬಗೆಹರಿಸಿಕೊಳ್ಳುವುದು ಸರ್ಕಾರದ ನಿಲುವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಜಲಾಶಯಗಳಿಂದ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿರುವುದರಿಂದ ಮೆಟ್ಟೂರು ಅಣೆಕಟ್ಟಿನ ಒಳಹರಿವು 5,760 ಕ್ಯೂಸೆಕ್ಗಳಿಂದ 7,151 ಕ್ಯೂಸೆಕ್ಗಳಿಗೆ ಏರಿಕೆಯಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಆಗಸ್ಟ್ 1 ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದಿಂದಲೂ ಸುಮಾರು 1,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ದಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿರುವ 3 ದಿನಗಳ ರಫ್ತುಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದಿರುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ 19 ಸಚಿವರಿಗೆ ಶೀಘ್ರವೇ ಖಾತೆ ಹಂಚಿಕೆ ನಡೆಸಲು ಕಾಂಗ್ರೆಸ್ ವರಿಷ್ಠರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ನವದೆಹಲಿಯಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮ ಪಟ್ಟಿಯನ್ನು ಇಂದು ಹೈಕಮಾಂಡ್ ಅನುಮೋದಿಸುವ ನಿರೀಕ್ಷೆ ಇದ್ದು, ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನಿಸಲು ವರಿಷ್ಠರು ತೀರ್ಮಾನಿಸಿದ್ದಾರೆ. ಗುರುವಾರ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದ್ದು, ಅದಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆ ಪೂರ್ಣಗೊಳಿಸಲು ಹೈಕಮಾಂಡ್ ನಿರ್ಧರಿಸಿದೆ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ಸಿಂಗ್ ತಂಗಡಗಿ, ಇಂದು ಸಂಜೆಯೊಳಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಂಪುಟದ ಸಚಿವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗನಹಳ್ಳಿ ಮಂಡನಪಾಳ್ಯ

ಗ್ರಾಮದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದರು. ಅಡಿಕೆ ತೋಟಗಳಿಗೆ ಭೇಟಿ ನೀಡಿದ ಅವರು ಫಲವತ್ತಾದ ಮಣ್ಣಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನೀರಿನ ಕೊರತೆಯಿಂದ ಒಣಗುತ್ತಿರುವುದನ್ನು ಖುದ್ದು ವೀಕ್ಷಿಸಿದರು. ಬರದಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತರು ಬರ ಪರಿಹಾರ ಒದಗಿಸುವಂತೆ ಹಾಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಕುಣಿಗಲ್ ತಾಲೂಕಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಈ ನಡುವೆ ಕಲಬುರಗಿ ಜಿಲ್ಲೆಯ ರೈತರು ನಿರಂತರವಾಗಿ ಪ್ರಕೃತಿ ವಿಕೋಪದ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು, ಕಳೆದ ವರ್ಷ ಅತಿವೃಷ್ಟಿಯಾದರೆ ಈ ವರ್ಷ ಅನಾವೃಷ್ಟಿಯ ಸಮಸ್ಯೆ ಉಂಟಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸವನ್ನು ಬದ್ಧತೆಯಿಂದ ಕೈಗೊಳ್ಳಲಿದೆ ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಉಂಟಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಪೂರೈಕೆ ಸರ್ಕಾರದ ಮೊದಲ ಆದ್ಯತೆ ನೀಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕುಂಠಿತಗೊಂಡಿದೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಅಗತ್ಯ ವ್ಯವಸ್ಥೆ ಮಾಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಗುಬ್ಬಿ ತಾಲೂಕಿನಲ್ಲಿ 1.8 ಕಿಲೋಮೀಟರ್ ಅರಣ್ಯ ಭೂಮಿ ಹಸ್ತಾಂತರ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಮುಂದಿನ 2-3 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ. ಕಾಮಗಾರಿಗಳು ಪೂರ್ಣಗೊಂಡರೆ ಈ ವರ್ಷದ ಅಂತ್ಯದ ವೇಳೆಗೆ ದೊಡ್ಡಬಳ್ಳಾಪುರದವರೆಗೆ ಎತ್ತಿನಹೊಳೆ ನೀರು ತಲುಪಲಿದೆ. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಚಿವ ಎಚ್.ಸಿ. ಬಾಲಕೃಷ್ಣ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ಬೆಳೆಹಾನಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಪರಿಶೀಲನೆ ನಡೆಸಿದರು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಅಲಸಂದೆ, ಜೋಳ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೆ ಒಳಗಾಗಿದೆ. ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿಗತಿ ಹಾಗೂ ಮಳೆಯ ಕೊರತೆಯಿಂದ ಎದುರಾಗಿರುವ ಸಮಸ್ಯೆಗಳನ್ನು ಖುದ್ದಾಗಿ ವೀಕ್ಷಿಸಿ ರೈತರಿಂದಲೇ ಅವರ ಸಂಕಷ್ಟಗಳು ಹಾಗೂ ಅಗತ್ಯತೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆಯ ಪ್ರಮುಖ ಘಟ್ಟವಾಗಿ ಇದೇ 24ರಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಲಾಗುವುದೆಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ. ಕಾನೂನು ಚೌಕಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ರಾಜ್ಯದ ನೂತನ ಜವಳಿ ನೀತಿಯಲ್ಲಿ ರಫ್ತು ಉತ್ತೇಜನಕ್ಕೆ ವಿಶೇಷ ಒತ್ತು ನೀಡಲು ಸರ್ಕಾರ ನಿರ್ಧಾರ. ಅಧಿವೇಶನ ಆರಂಭಕ್ಕೂ ಮುನ್ನ ಖಾತೆ ಹಂಚಿಕೆಗೆ ಸಿದ್ದತೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರಿಂದ ಸಭೆ. ತುಮಕೂರು, ಕೋಲಾರ, ಬೆಂಗಳೂರು ದಕ್ಷಿಣದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 2:40:40 ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳುವಂತ ಈ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಮೊದಲ ಹಾಡು ಬ್ಯೂಟಿಫುಲ್ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಹಾಡಿಗೆ ಚಿವುದಯಶಂಕರ್ ಅವರ ಸಾಹಿತ್ಯ ಇದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ ಹೃದಯ ಹಾಡಿತು ಚಿತ್ರದ ಈ ಗೀತೆ ನಿಮಗಾಗಿ.

ಮುಂದಿನ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆ, ವೆಂಕಟನಾರಾಯಣ್ ಅವರ ಸಂಗೀತ ಸಂಯೋಜನೆಯಲ್ಲಿರುವಂತಹ ಈ ಗೀತೆಗೆ ತಂಗಾಳಿ ನಾಗರಾಜ್ ಅವರ ಸಾಹಿತ್ಯ ಇದೆ.

ಗ್ರೀನ್ ಕನ್ನಡ ಹಾಡುಗಳನ್ನ ಆಲಿಸ್ತಾ ಇದ್ರಿ. 2:51:10 ಇದೆ. ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಸಂಜೆ ತನಕ ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ. ನಿಮ್ಮ ಆರ್ಜೆ ರಮ್ಯಾ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲು.

0: ಸಮಯ 3:37 ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಕಾನೂನುಬದ್ಧವಾಗಿ ವಾಹನ ಚಲಾವಣೆ ಮಾಡಬೇಕು ಅಂತಂದ್ರೆ ನಮಗೆ ಒಂದು ಅಬ್ಬಬ್ಬ ಅಂದ್ರೆ ಲೈಸೆನ್ಸ್ ಇರಬೇಕು ಅಂತ ಅಷ್ಟು ಮಾತಾಡ್ತೀವಿ, ಮತ್ತೆ ಇನ್ನೇನೇನೋ ಇರ್ತದೆ, ಏನೇನು ಬೇಕು ಅಂತ ಅನ್ನೋದನ್ನು ಹೇಳಿ ಸರ್. ಮೊದಲಿಗೆ ಈ ಡ್ರೈವಿಂಗ್ ಲೈಸೆನ್ಸಿನ ಮಹತ್ವದ ಅಲ್ಲಿಂದ ಶುರು ಮಾಡಿ ಸರ್.
3: ಡ್ರೈವಿಂಗ್ ಲೈಸೆನ್ಸ್ ಅನ್ನುವಂಥದ್ದು ಕಡ್ಡಾಯ ಪ್ರಮಾಣ ಪತ್ರ. ಅದರಲ್ಲಿ ಒಂದು, ಕಲಿಯುವ ಹಂತದಲ್ಲಿ ಮೊದಲು ಕಲಿಕಾ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಹತ್ತಿರದ RTO ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಅಥವಾ ಸಾರಥಿ ಪರಿವಾಹನ್ ಪೋರ್ಟಲ್ನಲ್ಲಿ ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಲರ್ನರ್ಸ್ ಲೈಸೆನ್ಸ್ ಇರುವಾಗ ವಾಹನದ ಮುಂದೆ ಮತ್ತು ಹಿಂದೆ ಎಲ್ ಫಲಕವನ್ನು ಪ್ರದರ್ಶಿಸುವುದು ಕಡ್ಡಾಯ ಆಗಿರುವಂಥದ್ದು. ಅನುಭವಿ ಚಾಲಕರ ಜೊತೆ ಮಾತ್ರ ನೀವು ಚಾಲನೆಯನ್ನು ಮಾಡಬಹುದು. ಇನ್ನು 30 ದಿವಸದ ನಂತರ ಸರಿಯಾದ ತರಬೇತಿಯನ್ನು ಪಡೆದುಕೊಂಡು ಡ್ರೈವಿಂಗ್ ಟೆಸ್ಟ್ ಬರೆದು ಪಾಸಾದರೆ ನಿಮಗೆ ಶಾಶ್ವತವಾದ ಡ್ರೈವಿಂಗ್ ಲೈಸೆನ್ಸನ್ನು ಪಡ್ಕೊಳ್ಬಹುದು.
2: ಅಂದರೆ ಒಟ್ಟು ಲೈಸೆನ್ಸನ್ನು ಪಡ್ಕೊಂಡ್ರೆ ಗಾಡಿ ಚಲಾವಣೆಗೆ ಒಂದು ಅರ್ಹತೆ ಸಿಕ್ಕಂಗಾಯ್ತು.
3: ಒಂದು ಅರ್ಹತೆ ಸಿಗ್ತದೆ. ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ವಾಹನವನ್ನು ದಾಖಲಾತಿ ನೋಂದಣಿ ಸರ್ಕಾರದಲ್ಲಿ ಆಗಿದೆ ಅನ್ನೋದರ ದಾಖಲೆ ಕೂಡ ಕಡ್ಡಾಯ. ಇದು ವಾಹನದ ಮಾಲೀಕರ ಹೆಸರಿನಲ್ಲಿ ಇರುವಂಥದ್ದು, ವಾಹನ ಚಲಾಯಿಸುವಾಗ ಯಾವಾಗಲೂ ಅದನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ಮೂರನೇದಾಗಿ ವಿಮೆ ಅಥವಾ ವಾಹನದ ಇನ್ಶೂರೆನ್ಸ್, ಅದರಲ್ಲಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಇದು ಕಡ್ಡಾಯವಾಗಿರುವಂಥದ್ದು. ಇದಿಲ್ಲದೆ ವಾಹನ ಚಲಾಯಿಸಿದರೆ ಸುಮಾರು 2,000 ರೂಪಾಯಿ ದಂಡ ಅಥವಾ 3 ತಿಂಗಳು ಜೈಲು ಶಿಕ್ಷೆ ಕೂಡ ಆಗಬಹುದು. ಇನ್ನೊಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಫಸ್ಟ್ ಪಾರ್ಟಿ ಅಂದರೆ ವಾಹನಕ್ಕೆ ಏನಾದರೂ ಅಪಘಾತ ಆದಾಗ ವಾಹನಕ್ಕೆ ಡ್ಯಾಮೇಜ್ಗಳಾದರೆ ಅದನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುವ ಹಾಗೆ, ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು. ಕೊನೆಯದಾಗಿ ವಾಯು ಮಾಲಿನ್ಯ ನಿಯಂತ್ರಣ ಸರ್ಟಿಫಿಕೇಟ್ ಅಥವಾ PUC ಅಂತ ಹೇಳ್ತೇವೆ, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಇದನ್ನು ಕೂಡ ಹೊಗೆ ನಿಯಂತ್ರಣ ಮಿತಿಯಲ್ಲಿದೆ ಎನ್ನುವಂಥ ಪ್ರಮಾಣ ಪತ್ರ, ಇದನ್ನು ಹತ್ತಿರದ ಪೆಟ್ರೋಲ್ ಬಂಕ್ ಅಥವಾ PUC ಸೆಂಟರ್ನಲ್ಲಿ ತೆಗೆದುಕೊಳ್ಳಬಹುದು. ಈ 4 ದಾಖಲೆಗಳು ಕಡ್ಡಾಯವಾಗಿ ನಮ್ಮ ವಾಹನ ಚಲಾಯಿಸುವಾಗ ಒಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ.
2: ಈಗ ಈ ಪೊಲ್ಯೂಷನ್ ಅದು ಏನು ಹೊಗೆ ಹೊರಸೂಸುವಂತದ್ದನ್ನ ಅದನ್ನು ನಿಯಂತ್ರಣದಲ್ಲಿ ಇರಬೇಕು ಅಂತ ಏನೋ ಸರ್ಟಿಫಿಕೇಟ್ ಅಂದ್ರಲ್ಲ,
3: ಹೌದು
2: ಪೊಲ್ಯೂಷನ್ ಸರ್ಟಿಫಿಕೇಟ್, ಅದು ಅಕಸ್ಮಾತ್ ಇಲ್ಲ ಅಂದ್ರೆ ಅದಕ್ಕೆ ದಂಡ ಇದೆಯಾ?
3: ಪ್ರಸ್ತುತ ಅದು ಬಹಳ ಅಗತ್ಯ ಕೂಡ. ಅದು ಇಲ್ಲದಿದ್ರೆ ಸುಮಾರು 10,000 ರೂಪಾಯಿವರೆಗಿನ ದಂಡವನ್ನು ವಿಧಿಸುವ ಅವಕಾಶಗಳು ಇರ್ತವೆ.
2: ಇದೇನು ಬಿಡು ಇದ್ರೆ ಅಷ್ಟೇ ಬಿಟ್ಟರೆ ಅನ್ನೋಂಗಿಲ್ಲ.
3: ಇಲ್ಲ, ಹಾಗೆ ಹೇಳುವ ಹಾಗಿಲ್ಲ.
2: ಮತ್ತೆ ಈಗ ಈ ಲೈಸೆನ್ಸ್ ತಗೋಬೇಕಂತಂದ್ರೆ ಏನೇನೋ ಕೆಲವು ದಾಖಲೆಗಳು ಬೇಕಾಗ್ತದೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ?
3: ಹೌದು, ಒಂದು ಯಾವ್ದಾದ್ರು ವಯಸ್ಸಿನ ಪುರಾವೆ ಅಥವಾ ಆಧಾರ್ ಕಾರ್ಡ್, SSLC ಸರ್ಟಿಫಿಕೇಟ್ ಇಂತವು. ವಿಳಾಸದ ಪುರಾವೆ, ಆಧಾರ್ ಕಾರ್ಡ್ ಕೊಟ್ರೆ ವಯಸ್ಸು ಮತ್ತೆ ವಿಳಾಸ ಎರಡು ಅದರಲ್ಲಿ ಸಿಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು. ಗೇರ್ ವಾಹನಕ್ಕೆ ಆದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಗೇರ್ ಇಲ್ಲದ ವಾಹನಗಳಾದರೆ 16 ವರ್ಷ ಆದರೆ ಸಾಕು, ಮತ್ತು ಪೋಷಕರ ಅನುಮತಿ ಬೇಕಾಗ್ತದೆ.
2: ಅಂದರೆ ಈಗ ಗೇರ್ ಲೆಸ್ ಅಂತಂದ್ರೆ
3: 16 ವರ್ಷದ ಕೂಡ ಸಿಗುತ್ತೆ.
2: ಸಾಮಾನ್ಯ ನಾವು ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ 18 ವರ್ಷದ ಸಿಗುತ್ತೆ,
3: ಆದರೆ ಅಲ್ಲಿ 16 ವರ್ಷ ಮತ್ತೆ ಆ 2 ವರ್ಷಕ್ಕೆ ಪೋಷಕರ ಅನುಮತಿ ಕೂಡ ಕಡ್ಡಾಯ ಆಗಿರೋದು.
2: ಈ ಎಲ್ಲ ದಾಖಲೆಗಳನ್ನ ವಾಹನ ಚಲಾವಣೆ ಮಾಡುವಾಗ ನಮ್ಮ ವಾಹನದ ಜೊತೆಗೆ ಇರಬೇಕು.
3: ಒಂದು, ಇದರಲ್ಲಿ ಈಗ ವಾಹನ ಚಲಾಯಿಸುವಾಗ ಇವು ಜೊತೆಗೆ ಇಲ್ಲದಿದ್ರು ಡಿಜಿ ಲಾಕರ್ ಆಪ್ ಅಥವಾ ಡಿಜಿಟಲ್ ಆಗಿ ಕೂಡ ಈಗ ಇಟ್ಟುಕೊಂಡಿರುವಂತದ್ದು, ಇದು ಕೂಡ ಕಾನೂನಿನಲ್ಲಿ ಮಾನ್ಯ.
2: ಹೌದಲ್ಲ?
3: ಹೌದು.
2: ಓಕೆ, ಡಿಜಿ ಲಾಕರ್ ನಲ್ಲಿ ಕೂಡ
3: ಡಿಜಿ ಲಾಕರ್ ನಲ್ಲಿ ಇವತ್ತು ತೋರಿಸಿಕೊಂಡು ಪೊಲೀಸ್ನವರು ಅದನ್ನು
2: ಕೇಳಿದ್ರೆ ನಾವು ಕೊಡಬೇಕು,
3: ತೋರಿಸಬಹುದು. ಅದು
2: ಅವರು ಕೂಡ ಡಿಜಿ ಲಾಕರ್ ನಲ್ಲಿ ಇರೋ ದಾಖಲೆಗಳನ್ನು ಒಪ್ಪಬೇಕು,
3: ಒಪ್ತಾರೆ.
2: ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮ್ಮ ಕೇಳುಗರಿಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಮಸ್ಕಾರ.
3: ಧನ್ಯವಾದ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಮೊದಲ ಪ್ರಶ್ನೆಯನ್ನು ಕೇಳುವಂತ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ಅಂದ್ರೆ 1931 ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು? ವಾಕ್ಚಿತ್ರ ಬಂದಂತ ಆ ವರ್ಷದಲ್ಲಿನೇ ಮೂಕಿ ಚಿತ್ರಗಳು ಎಷ್ಟು ತೆರೆ ಮೇಲೆ ಬಂದಿದ್ವು, ಬಿಡುಗಡೆಯಾಗಿದ್ವು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9480901013 ಈ ನಂಬರ್ಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಸರಿಯಾದ ಉತ್ತರ ಬಂದು ತಲುಪಲಿ. 1931 ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು?

ಪ್ರಶ್ನೆ ಕೇಳಿಯಾಗಿತ್ತು. ಭಾರತದ ಮೊದಲ ವಾಕ್ಚಿತ್ರ ಅಲಂ ಅರ ಬಿಡುಗಡೆಯಾಗಿದ್ದು 1931. ಅದೇ ವರ್ಷ ತೆರೆ ಮೇಲೆ ಬಂದಂತ ಮೂಕಿ ಚಿತ್ರಗಳ ಸಂಖ್ಯೆ ಎಷ್ಟು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಕಬಾಡಿ ವೆಂಕಟೇಶ್ ಕಬಾಡಿಯಿಂದಿರ ಬಿನ್ನಿಪೇಟೆಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಹಂಪಿಯಿಂದ ಜಾಫರ್ ಅವರು ಸರಿಯಾದ ಉತ್ತರವನ್ನ ಕಳಿಸಿದರೆ, ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಅವರ ಉತ್ತರ ಕೂಡ ಸರಿಯಾಗಿದೆ. ಮಲ್ಲಾಡಿ ಹಳ್ಳಿಯಿಂದ ನಂಬರ್ ಎಂಡಿಂಗ್ ವಿತ್ 7719 ನಿಮ್ಮ ಉತ್ತರ ಕೂಡ ಸರಿ. ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸುಜಾತ ಕೆ ನಟರಾಜ್ ಹಾಸನದಿಂದ ಸರಿಯಾದ ಉತ್ತರ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವೇದಶಿಟಿ ಕಳವರ ಕುಂದಾಪುರದಿಂದ, ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಬಿನಾ ವಸಂತರ ವಸಂತಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಜೊತೆಗೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ

0: ಕಟಕ್ನಿಂದ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು 207 207 ಚಿತ್ರಗಳು, ಮೂಕಿ ಚಿತ್ರಗಳು ತೆರೆ ಮೇಲೆ ಬರುತ್ತೆ 1931. ಅಬ್ಬಾ, ಒಂದೇ ವರ್ಷ 207 ಮೂಕಿ ಚಿತ್ರ ಅಂತ ಹೇಳಿದ್ರೆ, ಭಾಷೆ ಇಲ್ಲ ಅಂತ ಹೇಳಿದ್ರು ಕೂಡ ಚಿತ್ರ ಮಾಡಬೇಕು ಅನ್ನುವಂಥ ಹಂಬಲ ಹೇಗಿತ್ತು ಅವತ್ತಿನ ಟೆಕ್ನಾಲಜಿ ಇಲ್ಲದೆ ಇರುವಂಥ ತಾಂತ್ರಿಕತೆಯ ಕೊರತೆ ಇದ್ದಂಥ ಕಾಲದಲ್ಲೂ ಕೂಡ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಶ್ನೆ, ಶಿವರಾಜ್ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಶಿವರಾಜ್ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗುತ್ತೆ? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಹಾ, ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಶಿವರಾಜ್ ಕುಮಾರ್ ಅಭಿನಯದ ಕನ್ನಡದ ಯಾವ ಚಿತ್ರವನ್ನ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ ಎನ್ನುವುದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರಿಲ್ಲ ಅಂತ ನೋಡೋದಾದ್ರೆ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಬಹಳಷ್ಟು ಜನ ಮಫ್ತಿ ಅಂತ ಹೇಳಿದ್ದೀರಿ. ಆಹಾ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ ಬೈರತಿ ರಣಗಲ್ಲಿರ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಅದು ಸರಿ ಉತ್ತರ ಅಲ್ಲ, ಚಿಗುರಿದ ಕನಸು ಅಂತ ಹೇಳಿ ಬಹಳಷ್ಟು ಜನ ಓಂ ಇರಬೇಕು ಅಂತ ಕೇಳ್ತಾ ಇದ್ದೀರಾ. ಅದು ಕೂಡ ಸರಿಯಾದ ಉತ್ತರ ಅಲ್ಲ. ನಾನು ಕೂಡ ಇನ್ಯಾರು ಸರಿ ಉತ್ತರ ಕೊಟ್ಟಿರ್ಬೋದು ಅಂತ ಹೇಳಿ ಹುಡುಕ್ತಾ ಇದ್ದೀನಿ. S45 ಚಿತ್ರ ಇರ್ಬೋದಾ ಅಂತ ಕೇಳಿದ್ದೀರಾ. ಇಲ್ಲ, ಮಲಾಡಿ ಹಳ್ಳಿಯಿಂದ ನಂಬರ್ ಎಂಡಿಂಗ್ ಬಿ 7719 ನಿಮ್ಮ ಉತ್ತರ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್ ವೇದಶೆಟ್ಟಿ ಕಳವರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಅಯ್ಯೋ ಮೇಡಮ್, ಪ್ರಶ್ನೆನೆ ಅರ್ಥ ಆಗ್ಲಿಲ್ಲ, ಏನದು ನಿಯೋ ನಾಯರ್ ಪ್ರಯೋಗ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಹೇಳ್ತೀನಿ ಹಾಗಂದ್ರೆ ಏನು ಅಂತ ಹೇಳಿ. ಸದ್ಯಕ್ಕೆ ನನ್ನ ಪ್ರಕಾರ ಬಹುಶಃ ಇಷ್ಟೇ ಜನ ಸರಿಯಾದ ಉತ್ತರ ಕೊಟ್ಟಿರೋದು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಕಡ್ಡಿಪುಡಿ. ಕಡ್ಡಿಪುಡಿ ಚಿತ್ರವನ್ನ ಕನ್ನಡ ಚಿತ್ರರಂಗದ ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿ ಕರೆಯಲಾಗತ್ತೆ. ಏನಿದು ನಿಯೋ ನಾಯರ್ ಪ್ರಯೋಗ ಅಂತ ಹೇಳಿದ್ರೆ, ಸಿನಿಮಾ ಚಿತ್ರೀಕರಣ ಬಹುತೇಕ ಕತ್ತಲೆಯಲ್ಲಿ ನಡೆಯುವಂಥದ್ದು. 1940-50 ದಶಕದಲ್ಲಿ ಬಂದಂಥ ಚಿತ್ರಗಳು ಹೇಗೆ ಕಾಣುತ್ತೆ ತೆರೆ ಮೇಲೆ, ಅದೇ ರೀತಿಯಲ್ಲಿ ಚಿತ್ರವನ್ನು ಕಟ್ಕೊಡುವಂಥ ರೀತಿಯನ್ನು ನಿಯೋ ನಾಯರ್ ಪ್ರಯೋಗ ಅಂತ ಹೇಳಲಾಗತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಕಾರಣ ಏನು ನಿಯೋ ನಾಯರ್ ಪ್ರಯೋಗ ಅಂತ ಕರೆಯೋದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಾಯಕನ ಅಥವಾ ವಿಲ್ಲನ್ನ ಇವನು ಯಾವುದು ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನಾಯಕನೇ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ವಿಲ್ಲನ್ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾವುದೇ ನೈತಿಕತೆಯ ಬಗ್ಗೆ ನಾವಿಲ್ಲಿ ಮಾತಾಡಲ್ಲ. ಚಿತ್ರದಲ್ಲಿ ಇದು ಸರಿ, ಇದು ತಪ್ಪು, ಅಯ್ಯೋ ಅವ್ನು ತಪ್ಪು ಮಾಡಿದ್ದ ಅಲ್ವಾ ಹೀರೋ, ಇದೆಲ್ಲ ನಾವು ಮಾತಾಡಲ್ಲ. ಹಾಗಾಗಿ ಇದ್ದ ಹಾಗೆ ಸಿನಿಮಾವನ್ನು ಸ್ವೀಕರಿಸ್ತೀವಿ. ಇದನ್ನು ನಿಯೋ ನಾಯರ್ ಪ್ರಯೋಗ ಅಂಥೇಳಿ ಕರೆಯಲಾಗತ್ತೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಪ್ರಪಂಚದಾದ್ಯಂತ ಸುಮಾರು 100 crore ಅಧಿಕ ಲಾಭ ಗಳಿಸಿದಂಥ ಮೊದಲ ಮರಾಠಿ ಚಿತ್ರ ಯಾವುದು? 100 crore ಅಧಿಕ ಲಾಭ ಗಳಿಸಿದ ಮೊದಲ ಮರಾಠಿ ಚಿತ್ರ ಯಾವುದು?

ಪ್ರಶ್ನೆ ಕೇಳಿಯಾಗಿತ್ತು, ಪ್ರಪಂಚದಾದ್ಯಂತ 100 ಕೋಟಿಗೂ ಅಧಿಕ ಲಾಭವನ್ನ ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಸರಿ ಉತ್ತರವನ್ನ ಕಳಿಸಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಹತ್ರ ಸರಿಯಾಗಿತ್ತು. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ ಕೂಡ ಸರಿಯಾಗಿತ್ತು, ರಘುನಾರಾಯಣ್ ಬೆಂಗಳೂರಿನಿಂದ. ಜೊತೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಪ್ರಮೀಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹೊಸಮನಿ ಬೀದರ್ನಿಂದ ರಾಜ ಶಿವಾಜಿ ಅಂತ ಹೇಳ್ತಾ ಇದ್ದೀರಾ. ಆಹಾ, ವಾಣಿಶ್ರೀ ಧಾರವಾಡದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿತ್ತು. ಹಾಗೆ ಸ್ನೇಹ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಎಸ್, ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸೈರಾಟ್ ಸಿನಿಮಾ ಪ್ರಪಂಚದಾದ್ಯಂತ ಸುಮಾರು 100 ಕೋಟಿಗೂ ಅಧಿಕ ಲಾಭವನ್ನು ಗಳಿಸಿದಂತ ಮೊದಲ ಮರಾಠಿ ಚಿತ್ರ ಸೈರಾಟ್ ಸಿನಿಮಾ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು. ಒಂದಷ್ಟು ಮಾಹಿತಿ ಜೊತೆಗೆ ಜಾಸ್ತಿ ಮನರಂಜನೆ ನಿಮಗ ಸಿಕ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ ಈಗಾಗಲೇ ಬೆಳಗ್ಗೆ 11 ಗಂಟೆಯಿಂದ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದ್ದೀನಿ. ಬಹಳಷ್ಟು ಜನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಲುಪಿಸಿದ್ದೀರಿ. ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಚರ್ಚೆ ಆರಂಭ ಆಗುತ್ತೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಬಿಸ್ನೆಸ್ ಬಜ್ ಕಾರ್ಯಕ್ರಮದ

ಅಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿ ಇರ್ತಾರೆ, ಅವರೊಟ್ಟಿಗೆ ಮಾತುಕತೆ ಇರುತ್ತೆ, ಇದೆಲ್ಲದರ ಜೊತೆಗೆ ನಿಮ್ಮ ಮಾಹಿತಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳ ಚರ್ಚೆ ಕೂಡ ನಡೆಯುತ್ತೆ. ಮತ್ತೊಮ್ಮೆ ಹೇಳಬೇಕಾ ಪ್ರಶ್ನೆ ಏನು ಅಂತ ಹೇಳಿ ಹೇಳೇ ಬಿಡ್ತೀನಿ. ಎಂಜಿನಿಯರಿಂಗ್, ಉತ್ಪಾದನೆ ಅಂದರೆ ಪ್ರೊಡಕ್ಷನ್, ಅಥವಾ ಯಾವುದೇ ಕೈಗಾರಿಕಾ ವಲಯಗಳಲ್ಲಿ, ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಬೇಕು ಅಂತ ಹೇಳಿ ಕಾಲಿಡುವಂಥ ಹೆಣ್ಣು ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆ ಸವಾಲುಗಳು ಏನು ನಿಮ್ಮ ಪ್ರಕಾರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾರೇ ಏನೇ ನಿಮ್ಮ ಅನಿಸಿಕೆಯನ್ನು ತಿಳಿಸೋದಿದ್ರು ಖಂಡಿತ ನಮಗೆ ವಾಟ್ಸಪ್ ಮೂಲಕ ಹೇಳ್ಬೋದು. 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 4:25. ನಮಸ್ಕಾರ ಸ್ನೇಹಿತರೆ, ಉದ್ಯಮಿಗಳ ಸ್ಫೂರ್ತಿದಾಯಕ ಪಯಣ, ವ್ಯವಹಾರಕ್ಕೆ ಉಪಯೋಗವಾಗುವಂತಹ ಪ್ರಾಯೋಗಿಕ ವಿಚಾರಗಳು, ಅದೆಲ್ಲದರ ಜೊತೆಗೆ ಬೆಂಗಳೂರಿನ ಚುರುಕಿನ ಈ ಕೈಗಾರಿಕಾ ಜಗತ್ತಿನ ಕಥೆಗಳನ್ನ ನಿಮ್ಮ ಮುಂದೆ ತರುವಂತ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜೀಸ್ ಕನಕಪುರ ಬೆಂಗಳೂರು. ಇಂದು ನಮ್ಮೊಂದಿಗಿರುವಂತ ಅತಿಥಿಯ ವೃತ್ತಿಪರ ಪಯಣ ಇದೆಯಲ್ಲ, ನಿಜಕ್ಕೂ ವಿಶೇಷ. ಶಾಪ್ ಫ್ಲೋರ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ನಿಂದ ಆರಂಭಿಸಿ ಇಂದು ಆಪರೇಷನ್ಸ್ ವಿಭಾಗದ ಉನ್ನತ ನಾಯಕತ್ವದ ಹುದ್ದೆಯನ್ನ ಅಲಂಕರಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್. 1986 ಮೈಕೋ ಸಂಸ್ಥೆಯ ಮೊದಲ ಮಹಿಳಾ ಹಾಗೂ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುತ್ತಾರೆ. 4 ದಶಕಗಳ ಸುದೀರ್ಘ ಹಾಗೆ ಸಾಧನೆಗಳಿಂದ ತುಂಬಿದ ವೃತ್ತಿ ಪಯಣದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ IISc ಹಾಗೆ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಮತ್ತು ಅಯಾನ್ ಎಕ್ಸ್ಚೇಂಜ್ ಇಂಡಿಯಾ ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. 2000 ಅವರು ಪೈರೋ ಟೆಕ್ನಾಲಜಿಸ್ ಜೊತೆಗಿದ್ದು ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ವಾಲಿಟಿ ಕಂಟ್ರೋಲ್, ಉತ್ಪಾದನೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಮಾನವ ಸಂಪನ್ಮೂಲ, ಬಿಸ್ನೆಸ್ ಡೆವಲಪ್ಮೆಂಟ್, ಗ್ರಾಹಕರೊಂದಿಗಿನ ಸಂಬಂಧ, ಬಜೆಟ್, ಲಾಜಿಸ್ಟಿಕ್ಸ್, ಅಬ್ಬ ಪಟ್ಟಿ ಬೆಳೀತಾ ಹೋಗುತ್ತೆ. ಇನ್ನು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರನ್ನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ತುಂಬ ತುಂಬ ಧನ್ಯವಾದಗಳು ಮೇಡಮ್. ನಮ್ಮ FM ಶ್ರೋತೃಗಳು ಅಷ್ಟು ಜನಕ್ಕೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಕೊಳ್ತಾ ಇದ್ದೀನಿ. ನನ್ನನ್ನು ಇವತ್ತು ಇಲ್ಲಿ ಆಹ್ವಾನಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ತುಂಬ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರೊಫೈಲ್ ನೋಡಿದ್ರೆ ಒಂದ್ಸಲ ಭಯ ಹುಟ್ಟತ್ತೆ. ಎಷ್ಟು ಕೆಲಸಗಳು, ಎಷ್ಟು ಸಾಧನೆಗಳು, ಅಬ್ಬ ಪಟ್ಟಿ ನಿಜಕ್ಕೂ ದೊಡ್ಡದಿದೆ ಮೇಡಮ್. ಅದಕ್ಕೆ ನಾನು ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.
1: ಇದೆಲ್ಲ ನೋಡಿದಾಗ ನನಗಂತೂ ಫಸ್ಟ್ ಕಾಡ್ತಾ ಇರುವಂತ ಸಮಸ್ಯೆ, ಒಂದು ಕುತೂಹಲಕಾರಿಯಾದಂತ ಒಂದು ವಿಚಾರ ಏನ್ ಗೊತ್ತಾ, ಇವತ್ತೆಲ್ಲ ಓಕೆ ನಾರ್ಮಲ್ ಇಂಜಿನಿಯರಿಂಗ್ ಕ್ಷೇತ್ರ ಅನ್ನೋದಂತೂ ಸಿಕ್ಕಾಬಟ್ಟೆ ನಾರ್ಮಲ್ ಆಗಿಬಿಟ್ಟಿದೆ. ಆದರೆ ಅಂದಿನ ಕಾಲಘಟ್ಟದಲ್ಲಿ ಈ ಸೆರಾಮಿಕ್ ಇಂಜಿನಿಯರಿಂಗ್ ಅನ್ನೋವಂಥ ಒಂದು ವಿಭಾಗವನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದ ಹಿಂದೆ ಏನಿತ್ತು ಅಂತ ಕಥೆ ಏನಾದರೂ ಇತ್ತ, ಯಾರಾದರೂ ಸ್ಫೂರ್ತಿಯಾಗಿದ್ರಾ, ಹೇಗೆ?
2: ಆ್ಯಕ್ಚುಲಾಗಿ ನಾನು ಬರೋದು ಒಂದು ತುಂಬ ಸಣ್ಣ ಬ್ಯಾಕ್ಗ್ರೌಂಡಿಂದ ಮೇಡಮ್. ಐ ಶುಡ್ ಸೇ ನಮ್ಮದೊಂದು ಸಣ್ಣ ಲೆಸ್ ದ್ಯಾನ್ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀನಿ ನಾನು. ನಮಗೆ ಎಜುಕೇಷನ್ನೇ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ಹೆಚ್ಚಿಗೆ ಆದಷ್ಟು ಬೇಗ ಎಜುಕೇಷನ್ನ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡು ಸಂಪಾದನೆ ಮಾಡಬೇಕು ಅನ್ನೋದು ಕಟ್ಟು ನಿಬಂಧನೆ ಆಗಿನ ಕಾಲಘಟ್ಟಕ್ಕೆ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲರಿಗೂ ನಮ್ಮ ಸಂಬಂಧಿಕರೆಲ್ಲ ಅಡ್ವೈಸ್ ಮಾಡಿದ್ದೇನು ಅಂತಂದರೆ, ಟೆಕ್ನಿಕಲ್ ಫೀಲ್ಡ್ಗೆ ಹಾಕಿದ್ರೆ ತುಂಬ ಬೇಗ ಕೆಲಸ ಸಿಕ್ಬಿಡತ್ತೆ, ಚಿಕ್ಕ ವಯಸ್ಸಿಗೆ ಕೆಲಸ ಶುರು ಮಾಡ್ಬೋದು, ಕೆರಿಯರ್ ಶುರು ಮಾಡ್ಬೋದು, ಹಾಗೆಲ್ಲ ಹೇಳಿದ್ರು. ಹಾಗಾಗಿ ನಮ್ಮ ಪ್ಯಾಷನ್ ಆಗಲಿ ನಮ್ಮ ಇಂಟ್ರೆಸ್ಟ್ ಆಗಲಿ ಅವಾಗ ನಾವೇನು ಎಕ್ಸ್ಪ್ರೆಸ್ ಮಾಡುವಂಥ ಪರಿಸ್ಥಿತಿನೂ ಇರಲಿಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳೋದೇ ನಮಗೂ ಒಂದು
1: ಅಭ್ಯಾಸ, ಅದು
2: ಹೌದು ಜೀವನದ ದಾರಿ ಆಗಿತ್ತು. ಹಾಗಾಗಿ ಅವರು ಟೆಕ್ನಿಕಲ್ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿದಾಗ ನಾನು ಈ ಸೆರಾಮಿಕ್ ಕೋರ್ಸ್ನ ಆಯ್ಕೆ ಮಾಡಿಕೊಂಡೆ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಕಾಲೇಜ್, ನನಗೆ ಬಂದಿದ್ದು ಪರ್ಸೆಂಟೇಜ್ಗೆ ನನಗೆ ಸಿಕ್ಕಿದ್ದು ಕೆಲವೇ ಕೋರ್ಸ್ಗಳಲ್ಲಿ ಇದು ಒಂದು. ಸೊ ಇದರಲ್ಲಿ ನಾನು ಏನಕ್ಕೆ ಮೇಯ್ನಾಗಿ ಇದನ್ನು ಚೂಸ್ ಮಾಡಿಕೊಂಡೆ ಅಂತಂದರೆ, ಆಗಿನ ಕಾಲದಲ್ಲಿ SJ ಪಾಲಿಟೆಕ್ನಿಕ್ KR ಸರ್ಕಲ್ಲಲ್ಲಿ ಇರೋ ಕಾಲೇಜಲ್ಲೇ ನಾನು ಓದಿದ್ದು. ಫಸ್ಟ್ ನನಗೆ ಸಿಕ್ಕಿದ ಸೀಟು ಪ್ರಿಂಟಿಂಗ್ ಟೆಕ್ನಾಲಜಿ ಅನ್ನೋದರಲ್ಲಿ. ಅದರಲ್ಲಿ ನೀವು ನೋಡಿದ್ರೆ ನಾನು ಫಸ್ಟ್ ಡೇ ಕ್ಲಾಸಿಗೆ ಹೋದಾಗ ಒಂದು 120 ಹುಡುಗರು, ನಾನೊಬ್ಬಳೇ ಲೇಡಿ ಹುಡುಗಿ, ಐ ವಾಸ್ ಆಲ್ ಆಫ್ ಓನ್ಲಿ 19 ಇಯರ್ಸ್. ಸೊ ಆ ಕ್ಲಾಸಲ್ಲಿ ಹೋಗಿ ಇಡೀ ಕ್ಲಾಸ್ಗೆ ನಾನು ಒಂದೇ ಹುಡುಗಿ ಕೂತಿದ್ದು. ಆವಾಗ ಅಷ್ಟು ಜನ ಕ್ಲಾಸಲ್ಲಿ ಹಿಂದೆ ತಿರುಗಿ ನಾನು ಒಬ್ಬಳನ್ನೇ ನೋಡ್ತಾ ಇದ್ರು, ಮೇಷ್ಟ್ರ ಪಾಡಿಗೆ ಮೇಷ್ಟ್ರ ಪಾಠ ಮಾಡ್ತಾ ಇದ್ರು ಅಲ್ಲಿ. ಆ ಒಂದು ಟೆನ್ಷನ್ನು, ಆ 19 ಹುಡುಗಿಯಾಗಿ ನನಗಿದ್ದಿದ್ದ ಭಯ, ಅದನ್ನು ನೋಡಿ ನಾನು ಮನೆಗೆ ಹೋಗಿ ನಮ್ಮ ಅಪ್ಪಂಗೆ ಒಂದೇ ಒಂದು ಮಾತು ಹೇಳಿದೆ, ಆ ಕೋರ್ಸ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಚೇಂಜ್ ಆಫ್ ಕೋರ್ಸಿಗೆ ನೀನು ಕೊಡಿಸ್ಬಿಡು, ಹುಡುಗಿರು ಯಾವ ಕೋರ್ಸಲ್ಲಿದ್ದಾರೆ ಅದಕ್ಕೆ ನಾನು ಹೊಟ್ಟೋಗ್ತೀನಿ. ದಿಸ್ ವಾಸ್ ಆಲ್ ಮೈ ರಿಕ್ವೈರ್ಮೆಂಟ್ನ ನಮ್ಮ ತಂದೆಗೆ ಹೇಳಿದ್ದು. ಆಮೇಲೆ ಚೇಂಜ್ ಆಫ್ ಕೋರ್ಸಿಗೆ ಅಪ್ಲೈ ಮಾಡಿ ಬೋರ್ಡ್ಗೆಲ್ಲ ಹೋಗಿ ನಮ್ಮ ತಂದೆ ಓಡಾಡಿ ಎಲೆಕ್ಟ್ರಿಕಲ್ಲು ಮತ್ತು ಸಿರಾಮಿಕ್ಕು ಎರಡಕ್ಕೂ ಚೇಂಜ್ ಆಫ್ ಕೋರ್ಸ್ ಸಿಗ್ತಾ ಇತ್ತು. ಸಬ್ಜೆಕ್ಟು. ನಾನು ಮತ್ತೆ ನೋಡಿದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂಥರ ತುಂಬ ಕಾಮನ್ ಸಬ್ಜೆಕ್ಟು, ಎಲ್ಲರೂ ಆ ಸಬ್ಜೆಕ್ಟ್ನ ಓದ್ತಾರೆ, ಕಾಂಪಿಟೇಷನ್ನು ಜಾಸ್ತಿ, ಕೆಲಸ ಸಿಗೋದು ಅಷ್ಟೇನು ಸುಲಭ ಇರಲಿಲ್ಲ. ಸೊ ಐ ಥಾಟ್ ಈ ಹೊಸ ಕೋರ್ಸ್ನ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಐ ಚೋಸ್ ಸೆರಾಮಿಕ್ ಟೆಕ್ನಾಲಜಿ. ಆವಾಗ ಆ ಕೋರ್ಸ್ ತಗೊಂಡು ಅಲ್ಲಿ ಕಾಲಿಟ್ಟೆ. ಮೇಡಮ್, ನಮ್ಮ ಕೋರ್ಸಲ್ಲಿ ನನ್ನ ಜೊತೆಗೆ ಇನ್ನಿಬ್ಬರೇ ಇಬ್ಬರು ಹುಡುಗಿರು ಇದ್ದಿದ್ದು, ಮಿಕ್ಕಿದ್ದೆಲ್ಲ ಹುಡುಗರೇ ಇದ್ದಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ದ ವರ್ಲ್ಡ್ ಆಫ್ ಮೆನ್.
1: ಓಕೆ, ಎಲ್ಲಾದರೂ ಒಂದು ಕಡೆ ಅನಿಸಿದೆಯಾ ಮೇಡಮ್, ಈ ಕತೆ ಕೇಳಿದ ಮೇಲೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಗೆ ಯಾವತ್ತಾರು ಇವತ್ತು ಏ ನಾನು ಒಬ್ಬಳೇ ಇದ್ರೂ ಪರವಾಗಿಲ್ಲ ಅದನ್ನೇ ಓದಬೇಕಿತ್ತು ಅಂತ ಅನಿಸ್ತಾ?
2: ಆ್ಯಕ್ಚುಲಾಗಿ ಅನಿಸ್ಲಿಲ್ಲ ಹಾಗೆ, ಯಾಕೆಂದರೆ ನನಗೆ ಆಗಿನ 19 ವರ್ಷಕ್ಕೆ ನನಗೆ ಏನು ಎಕ್ಸ್ಪೋಜರ್ ಇರಲಿಲ್ಲ. ಪ್ರಪಂಚ ಹೇಗಿರುತ್ತೆ ಮತ್ತು ಗಂಡಸ್ರ ಜೊತೆ ಓದೋದಾಗಲಿ ಒಡನಾಟ ಆಗಲಿ ನಂದು ತುಂಬಾ ಕಡಿಮೆ ಇತ್ತು. ಹಾಗಾಗಿ ಒಂದು ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಬಂದಿದ್ದರಿಂದ ನನಗೆ ಯಾವಾಗಲೂ ಯಾರಾದರೂ ಒಬ್ಬರು ಜೊತೆಗಾರತಿ ಬೇಕು ಅಂತ ಅನಿಸ್ತಾ ಇತ್ತು. ಆವಾಗ ಒಂದು ಸೆಕ್ಯೂರ್ಡ್ ಫೀಲಿಂಗು, ಏನೋ ಒಂಥರ ಕಂಫರ್ಟ್ ಇರುತ್ತೆ, ಒಂದು ಏನೋ ಒಬ್ರು ಜೊತೆಗೆ ಇರ್ತಾರೆ ಎಲ್ಲಾದರೂ ಹೋಗಬೇಕು ಅಂತಂದರು. ಬೇರೆ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ನಾವು ಹೋಗಬೇಕಾಗಿತ್ತು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ, ವರ್ಕ್ಶಾಪ್ಸ್ಗೆ, ಅದೆಲ್ಲದಕ್ಕೂ. ಸೊ ಅಷ್ಟು ಜನ ಹುಡುಗರ ಜೊತೆ ನಾನು ಒಬ್ಳೆ ಹೋಗೋದು ಅಂತಂದರೆ ದಟ್ ವಾಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್ ಫಾರ್ ಮಿ. ಹಾಗಾಗಿ ಯಾರಾದರೂ ಒಬ್ರು ಸಂಗಾತಿ ಬೇಕು ಅಂತಲೇ ಇತ್ತು. ಆವಾಗಿನ ಟೈಮ್ಗೆ ಟಾಯ್ಲೆಟ್ಸ್ ಕೂಡ ಇರಲಿಲ್ಲ ಅಲ್ಲಿ ಲೇಡೀಸ್ಗೆ. ನಾವು ವಿಮೆನ್ಸ್ ಪಾಲಿಟೆಕ್ನಿಕ್ ಅಂತ ಒಂದಿದೆ ಅಡ್ಜಸೆಂಟ್ ಕಾಲೇಜು, ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು ವಾಶ್ರೂಮ್ಗೂ. ಸೊ ಆ ಥರ ಇದ್ದಿದ್ದು ಕಾಲಘಟ್ಟ ಅದು.
1: ಹೌದು. ಸೊ ಇಂಥ ಕಾಲಘಟ್ಟದಲ್ಲಿ ನೀವು ಕಾಲೇಜಿಗೆ ಹೋಗ್ಲಿಕ್ಕೆ ಹಿಂಜರದ್ರಿ, ಅಂದ್ರೆ ಹೆಣ್ಮಕ್ಳಿಲ್ಲ ಅಂತೇಳಿ ನೀವು ಕೋರ್ಸ್ನೇ ಚೇಂಜ್ ಮಾಡ್ಕೊಂಡ್ರಿ. ಹೀಗಿದ್ದು ನೀವು ಮೈಕೋ ಸಂಸ್ಥೆಗೆ ಮೊದಲ ಮಹಿಳಾ ಹಾಗೆ ಅತಿ ಕಿರಿಯ ಟೆಕ್ನಿಕಲ್ ಟ್ರೈನಿ ಆಗಿ ಹೋಗ್ತೀರಿ, ಅದು ಹೇಗೆ ಸಾಧ್ಯ ಆಯ್ತು?
2: ನಂದು ಓದ್ ಮುಗ್ದಿದ ತಕ್ಷಣ ಕೆಲಸ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು, ಅನಿವಾರ್ಯನೂ ಆಗಿತ್ತು ಆಗಿನ ಟೈಮ್ಗೆ. ಆ್ಯಂಡ್ ನನ್ನ ಕ್ಲಾಸಲ್ಲಿ ಇದ್ದವರೆಲ್ಲ ಸುಮಾರು ಜನ ಎಲ್ಲೆಲ್ಲೋ ಅಪ್ರೆಂಟಿಸ್ ಟ್ರೈನಿಂಗಾಗಿ ಸೇರಿಕೊಂಡಿದ್ರು. ಸೊ ಅಲ್ಲೆಲ್ಲರೂ ಅವರು ಸಂಪಾದನೆ ಮಾಡ್ತಾಯಿದ್ರು, 250-300 ರೂಪಾಯಿ ಜಾಸ್ತಿ ಆಗಿನ ಕಾಲಕ್ಕೆ ಸಂಬಳ ಅಂತ ಹೇಳಿದ್ರೆ. ಸೊ ನಾನು ಮೈಕೋಗೆಲ್ಲ ಅಪ್ಲೈ ಮಾಡಿದ್ದೆ. ಆವಾಗೆಲ್ಲ ನಿಮಗೆ ಗೊತ್ತು, ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲೆಲ್ಲ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತಿತ್ತು ಕೆಲಸಕ್ಕೆ ಅಂತ. ಅದೇ ಥರ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದೆ. ಆವಾಗ ಮೈಕೋಯಿಂದ ನನಗೊಂದು ಲೆಟರ್ ಬಂತು, ಏನು ಅಂತಂದರೆ ರಿಟರ್ನ್ ಟೆಸ್ಟ್ಗೆ ನೀವು ಬರಬೇಕು ಅಂತ. ಆ ಲೆಟರ್ ಮೇಲೆ ಮಿಸ್ಟರ್ ಮೀರಾ ಅಂತ ಬರೆದಿತ್ತು, ಇನ್ಸ್ಟೆಡ್ ಆಫ್ ಮಿಸ್ ಮೀರಾ. ಸೊ ನಾನು ಏನಿವೆ ಅದು ಟೈಪೋಗ್ರಾಫಿಕಲ್ ಎರರ್ ಇರ್ಬೋದು ಅಂದ್ಕೊಂಡು ಲೆಟ್ರ್ ಹಿಡ್ಕೊಂಡು ಮೈಕೋಗೆ ಹೋದೆ ನಾನು ರಿಟರ್ನ್ ಟೆಸ್ಟ್ ಬರೀ.

0: ಯಾಕೆ ನನಗೆ ನೋಡಿ ಅಲ್ಲೆಲ್ಲರೂ ಫುಲ್ ಆಶ್ಚರ್ಯಚಕಿತರಾಗ್ಬಿಟ್ರು. ಏನಿದು, ಯಾರೋ ಹುಡುಗಿ ಬಂದಿದ್ದಾಳಲ್ಲ, ಏನಿದು, ಏನು ಏನು ಅಂತ ಅವರೆಲ್ಲ ಬಂದು ನನ್ನನ್ನು ಕೇಳ್ತಾ ಇದ್ರು. ಒಬ್ಬರಲ್ಲ ನಾಲ್ಕು ಜನ ಬಂದು ಕೇಳಿದ್ರು, ಇಲ್ಲ ರಿಟರ್ನ್ ಟೆಸ್ಟಿಗೆ ಬಂದಿದ್ದೀನಿ, ಲೆಟರ್ ಬಂದಿದೆ ಅಂತ ಹೇಳಿದೆ. ನಿಮಗೆ ಲೆಟ್ರ್ ಬಂತಾ, ನಿಮಗೆ ಲೆಟ್ರ್ ಬಂತಾ ಅಂತ ಎಲ್ಲ ಲೆಟ್ರ್ ತೆಗೆದು ತೆಗೆದು ಲೆಟ್ರ್ ನೋಡೋದು, ನನ್ನ ಮುಖ ನೋಡೋದು, ಈ ಥರನೇ ಆಯಿತು. ಸೊ ಅದು ಅವ್ರಿಗೂ ಅರ್ಥ ಆಯಿತು. ಅವರು ಮಿಸ್ಟರ್ ಬೇರೆ ಯಾರ ಹೆಸರು ಹಾಕಕ್ಕೆ, ಹುಡುಗನ ಕರಿಯಕ್ಕೆ ನನ್ನ ಹೆಸರು ಟೈಪ್ ಆಗಿ. ಸೊ ಗೆಟಿಂಗ್ ಇನ್ ಟು ಮೈಕೋ ವಾಸ್ ಆಲ್ಸೋ ಆಕ್ಸಿಡೆಂಟಲ್ ಟು ಮೀ. ಸೊ ಅದು ಯಾರೋ ಗಂಡಸು ಅಂತಲೇ ನನ್ನನ್ನು ಕರೆದಿದ್ರು. ನಾನು ಎನಿವೇ ರಿಟರ್ನ್ ಟೆಸ್ಟ್ ಬರೆದ್ಬಿಟ್ಟು ಹೋಗಲಿ, ಬಂದುಬಿಟ್ಟಿದ್ದಾಳೆ ಹುಡುಗಿ, ಇನ್ನೇನು ಮಾಡೋದು ಬೇಡ ಅಂತ ಹೇಳೋದು ಬೇಡ ಅಂತ ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ ಬಿಟ್ಟರೋ ಏನೋ, ರಿಟರ್ನ್ ಟೆಸ್ಟಲ್ಲಿ ನಾನು ಚೆನ್ನಾಗಿ ಮಾಡಿದೆ. ಆಮೇಲೆ ತಿರುಗಿ ವೈವಾಗಿ ಕರೆದ್ರು, ಆ ಓರಲ್ ಇಂಟರ್ವ್ಯೂನಲ್ಲೂ ಚೆನ್ನಾಗಿ ಮಾಡಿದೆ. ಹೆಚ್ ಆರ್ ಅಲ್ಲಿ ಕರೆದಾಗ ಅವ್ರು ನನಗೆ ಹೇಳಿದ್ರು, ನೋಡಿ ನೀವೇ ಫಸ್ಟ್ ಫೀಮೇಲ್ ಆ್ಯಂಡ್ ದಟ್ಟು ಯಂಗೆಸ್ಟ್, 19 ವರ್ಷ ನನಗೆ ಆವಾಗ, ಜಸ್ಟ್ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ. You will be the first person entering into MICO, technical trainee, and also the youngest. ನಿಮ್ಗೆ ಆಗತ್ತಾ, ಇಲ್ಲಿ ಗಂಡಸ್ರೇ ಇರ್ತಾರೆ, ಶಾಪ್ ಫ್ಲೋರಲ್ಲೆಲ್ಲ ನೀವು ಕೆಲಸ ಮಾಡಬೇಕಾಗತ್ತೆ, ಕ್ಯೂ ಸಿ ಲ್ಯಾಬಲ್ಲಿ ಮಾಡಬೇಕಾಗತ್ತೆ, ನಿಮ್ಗೆ ಆಗತ್ತಾ ಇಲ್ಲಿ ಕೆಲಸ ಮಾಡೋಕ್ಕೆ, ಪೂರೈಸೋಕ್ಕಾಗತ್ತಾ ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಅಟ್ ಎನಿ ಕಾಸ್ಟ್ ನಾನು ಮಾಡ್ತೀನಿ ಸರ್, ನನಗೊಂದು ಆಪರ್ಚುನಿಟಿ ಕೊಡಿ, ಖಂಡಿತ ಇಲ್ಲಿ ಪ್ರೂವ್ ಮೈ ಸೆಲ್ಫ್ ಅಂತ ತುಂಬ ಜೋರಾಗೆ ಹೇಳಿಕೊಂಡು ಅದನ್ನು ಗಿಟ್ಟಿಸ್ಕೊಂಡ್ಬಿಟ್ಟೆ ಕೆಲಸನ. ಅದಾದ್ಮೇಲಿಂದ ಶುರು ಆಯಿತು ನಂದು ನಿಜವಾದ ಸವಾಲುಗಳನ್ನ ಎದುರಿಸೋ ಅಂತ ಒಂದು ಆಪರ್ಚುನಿಟಿ.
1: ಹಾಗಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಅಲ್ಲಿ ಶಾಪ್ ಫ್ಲೋರ್ನಲ್ಲಿ?
0: ಶಾಪ್ ಫ್ಲೋರಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಟೋಟಲಿ ಮೇಲ್ ಡಾಮಿನೇಟೆಡ್. ಹೆಂಗಸರು ಅನ್ನೋ ಹೆಸರು ಗಂಧ ಪದಾನೇ ಇಲ್ಲ ಅಲ್ಲೆಲ್ಲ. ನೀವು ಅಡ್ಮಿನಲ್ಲಿ ಏನಾದರೂ ನೋಡಿದ್ರೆ ಅದು ಕೆಲವು ವಯಸ್ಸಾದ ಲೇಡೀಸು ಒಬ್ಬರು ಇಬ್ಬರು ಇದ್ದರೆ ಹೊರತು, ಶಾಪ್ ಫ್ಲೋರಲ್ಲಿ, ಟೆಕ್ನಿಕಲ್ ಸೈಡಲ್ಲಿ, ಕ್ಯೂ ಸಿ ಸೈಡಲ್ಲಿ ಲೇಡೀಸು ಅನ್ನೋ ಗಂಧನೇ ಇಲ್ಲ ಮೈಕೋನಲ್ಲಿ. ಅಂದ್ರೆ ನೆವರ್ ಹ್ಯಾಡ್ ದ ಕಲ್ಚರ್ ಆಫ್ ಈವನ್ ಅಪಾಯಿಂಟಿಂಗ್ ವಿಮೆನ್ ಫಾರ್ ಆಲ್ ದೀಸ್ ಆಕ್ಟಿವಿಟೀಸ್. ಆ ಥರ ಇದ್ದಿದ್ದ ಕಾಲಘಟ್ಟ. ನಮ್ಮದು ಕ್ಯೂ ಸಿ ಲ್ಯಾಬಲ್ಲಿ ನಂದು ಫಸ್ಟ್ ಟ್ರೈನಿಂಗ್ ಇದ್ದಿದ್ದು. ಕ್ಯೂ ಸಿ ಲ್ಯಾಬ್ ಐ ಹ್ಯಾಡ್ ಟು ಆಲ್ಮೋಸ್ಟ್ ವಾಕ್ ಅಬೌಟ್ ಅ ಕಿಲೋಮೀಟರ್ ಇನ್ ದ ಶಾಪ್ ಫ್ಲೋರ್ ಆ್ಯಂಡ್ ಗೋ ಟು ದ ಕ್ಯೂ ಸಿ ಲ್ಯಾಬ್ ವಿಚ್ ವಾಸ್ ಅಟ್ ಡೆಡ್ ಎಂಡ್ ಆಫ್ ದ ಶಾಪ್ ಫ್ಲೋರ್. ಪ್ರತಿಯೊಬ್ಬರು ಮಿಷನ್ ಮೇಲೆ ವರ್ಕ್ ಮಾಡ್ತಾ ಇರೋರು, ನಾನು ತಿರುಗಿ ನೋಡೋರು. ನನಗೆ ಕಾಲಲ್ಲೇ ಶಕ್ತಿ ಹೊಟ್ಟೋಗಿ, ಕಾಲೇ ನಡುಗ್ತಾ ಇತ್ತು ನಾನು ಲ್ಯಾಬ್ ಹೋಗಿ ರೀಚ್ ಆಗೋವರೆಗೂ. ಆ ಥರ ಚಾಲೆಂಜಸ್ ಎಲ್ಲ ನೋಡ್ತಾ ಇದ್ದೆ. ಬಟ್ ಏನು ಅಂತಂದರೆ, ಮನೆಯಲ್ಲೂ ಅಂಥ ಕಟ್ಟು ನಿಬಂಧನೆ ಇತ್ತು, ಕೆಲಸ ಎಲ್ಲ ಬಿಟ್ಟು ಮನೇಲಿರೋ ಅಂಥ ಲಕ್ಸುರಿ ನಮಗಿರಲಿಲ್ಲ. ಐ ಹ್ಯಾಡ್ ಟು ಪ್ರೂವ್ ಮೈಸೆಲ್ಫ್. ಇಲ್ಲಿ ಎರಡು ಚಾಲೆಂಜ್ ಇದೆ. ಒಂದು, ನಾನು ಕಲಿಬೇಕು, ನಾನು ನನ್ನ ಕೆರಿಯರ್ ಮಾಡ್ಕೋಬೇಕು. ಎರಡನೇದು, ಅವ್ರು ನನಗೆ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನಾದರೂ ಫೇಲ್ ಆದೆ ಅಂತಂದರೆ, ನನ್ನಿಂದ ಹಿಂದೆ ಬರೋ ಹುಡುಗಿರಿಗೆ ಅವ್ರ ಲೈಫಲ್ಲಿ ಅವ್ರನ್ನ ತಿರ್ಗಾ ತಗೊಳ್ಳಲ್ಲ. ಲೇಡೀಸ್ ಬೇಡಪ್ಪ, ಹುಡುಗಿರು ಬೇಡಪ್ಪ, ಬಂದರೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ, ಇಲ್ಲ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಐ ವಿಲ್ ಬಿ ಸೆಟ್ಟಿಂಗ್ ಎ ರಾಂಗ್ ಎಕ್ಸಾಂಪಲ್ ಟು ದ ಅದರ್ ವಿಮೆನ್ ಹೂ ವಾಂಟ್ ಟು ಎಂಟರ್. ಹಾಗಾಗಿ ಆ ಎರಡು ಚಾಲೆಂಜು ಕಾನ್ಷಿಯಸ್ಸಾಗಿ ಯಾವಾಗಲೂ ನನ್ನ ಮೈಂಡಲ್ಲಿ ಓಡ್ತಾನೆ ಇತ್ತು. ಹಾಗಾಗಿ ಐ ಪುಟ್ ಆಲ್ ದ ಎಫರ್ಟ್. ನಾನು ಯಾವಾಗಲೂ ಒಂದೇ ಅಂದ್ಕೊಳ್ಳೋದು, ದೇವರು ನಮ್ಮನ್ನು ಯಾವುದೋ ಹೈಯರ್ದನ್ನು ಪ್ರಿಪೇರ್ ಮಾಡೋಕ್ಕೆ ಅಂತಾನೆ ಈ ಥರ ಸಿಚುಯೇಷನ್ಸ್ನ ಕೊಡ್ತಾನೆ. ನಾವು ಯಾವಾಗಲೂ ದೇವ್ರನ್ನೇನು ಬೇಡ್ಕೊಳ್ತೀವಿ ಅಂದರೆ, ಕಷ್ಟನೇ ಕೊಡಬೇಡಪ್ಪ ಅಂತ ಕೇಳ್ತೀವಿ. ಕಷ್ಟ ಅವನೇನು ಕೊಡ್ತಾನೆ ಅಂದರೆ, ಟು ಪ್ರಿಪೇರ್ ಅಸ್ ಫಾರ್ ಸಮಥಿಂಗ್ ಬಿಗ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವುದು ಕಷ್ಟ ಅಂತ ಅನಿಸೋದೇ ಇಲ್ಲ. ಒಂದು 10 ದಿನ, 1 ತಿಂಗಳು ನನಗೆ ಭಯ ಆಯಿತು ಹಾಗೆ ನಡ್ಕೊಂಡು ಹೋಗೋಕ್ಕೆ. ಆಮೇಲೆ ಐ ಗಾಟ್ ಯೂಸ್ ಟು ಎವ್ರಿಥಿಂಗ್. ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೆ, ಮತ್ತು ಎಲ್ಲರೂ ಫ್ರೆಂಡ್ ಆಗಿಬಿಟ್ರು ಕೂಡ. ಸೊ ಹಾಗಾಗಿ ದ ಜರ್ನಿ ಬಿಕೇಮ್ ವೆರಿ ಪ್ಲೆಸೆಂಟ್ ಆಫ್ಟರ್ ದಟ್.
1: ಸೊ ಅದಾದ ನಂತರ ಅಲ್ಲಿ ನಿಮ್ಮ ಸ್ಥಾನವನ್ನು ನೀವು ಹೆಂಗೆ ಸಾಬೀತು ಮಾಡಿದ್ರಿ? ಇಷ್ಟೆಲ್ಲ ಚಾಲೆಂಜಸ್ ಇತ್ತು, ಇದ್ರ ಜೊತೆಗೆ ನಿಮಗೆ ತಲೆಯಲ್ಲಿ ಎರಡು ಯೋಚನೆ ಇತ್ತು. ಒಂದು, ಬೇರೆ ಹೆಣ್ಮಕ್ಳಿಗೆ ನಾನು ಮಾದರಿ ಆಗಬೇಕು, ಇನ್ನೊಂದು ಮನೆಯ ಸಮಸ್ಯೆಗಳಿಗೆ ನೀವು ದಾರಿ ಆಗಬೇಕು. ಇದೆಲ್ಲದರ ಮಧ್ಯೆ ಮೈಕೋನಲ್ಲಿ ನಿಮ್ಮ ಸ್ಥಾನನ ನೀವು ಹೇಗೆ ಪ್ರೂವ್ ಮಾಡಿದ್ರಿ?
0: ನಾನು ಪ್ರತಿಯೊಬ್ಬರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಅದೇನು ಅಂತಂದರೆ, ಮೇನ್ ನಂದು ಫೋಕಸ್ ಇದ್ದಿದ್ದು ಕಲಿಬೇಕು, ಹೊಸ ಕೆಲಸ ಕಲಿಬೇಕು. ಯಾಕೆಂದರೆ ನಾವು ಕಾಲೇಜಲ್ಲಿ ಓದೋ ಸಬ್ಜೆಕ್ಟೇ ಬೇರೆ, ಓದೋ ರೀತಿನೇ ಬೇರೆ, ನಾವು ಶಾಪ್ ಫ್ಲೋರ್ಗೆ ಅಂತ ಹೋದಾಗ ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಅದಕ್ಕೆ ನಾವು ನಮ್ಮನ್ನು ಎಕ್ವಿಪ್ ಮಾಡ್ಕೋಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು, ಡಿಸಿಪ್ಲಿನ್ಡ್ ಎಫರ್ಟ್ ಹಾಕಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಬೇಕು. ಆವಾಗ ಮಾತ್ರ ನಾವು ಹೊಸದು ಕಲಿಯೋಕ್ಕಾಗೋದು, ನಮ್ಮ ಕೆರಿಯರಲ್ಲಿ ನಾವು ಮುಂದೆ ಹೋಗೋಕ್ಕಾಗೋದು. ಸೊ ನಾನು ಪ್ರತಿಯೊಬ್ಬರ ಜೊತೆನೂ ನನ್ನ ಕೆಲಸಕ್ಕೆ ಏನೇನು ಬೇಕೋ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಇರ್ತಾರೋ ಅವರಷ್ಟು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ ಡೈಲಿ ಬೇಸಿಸಲ್ಲಿ. ಪ್ರತಿಯೊಂದು ಸಣ್ಣದಾಗಲಿ ದೊಡ್ಡದಾಗಲಿ ಕಲಿತಾ ಇದ್ದೆ. ಸೊ ನಮ್ಮ ಹೈಯರ್ ಅಪ್ಸ್ ಅವ್ರ ಜೊತೆನೂ ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅವ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ, ಅವ್ರ ಹತ್ರ ಎಲ್ಲ ಸೊಲ್ಯೂಷನ್ಸು ನಾನು ತಗೊಂಡು ಎಲ್ಲಾನು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿಕೊಂಡು ರಿಪೋರ್ಟ್ ಥರ ಮಾಡಿ ನನಗೆ ಟ್ರೈನಿಂಗ್ ಯಾರು ಕೊಡ್ತಾ ಇದ್ರು ಅವ್ರಿಗೆ ಪ್ರತಿ ವಾರ ನಾನು ಕಳಿಸ್ತಾ ಇದ್ದೆ. ಇದ್ದಿದ್ದು ಹೊಸ್ತು ನಾನು ಕಲ್ತಿದ್ದೀನಿ, ಈ ಥರ ನನಗೆ ಚಾಲೆಂಜಸ್ ಬಂತು, ಇದನ್ನೆಲ್ಲ ಈ ಥರದವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಆ ಚಾಲೆಂಜಸ್ಗೆ ಏನು ಏನು ಸೊಲ್ಯೂಷನ್ನು ಅಂತ ತಿಳ್ಕೊಂಡೆ ಅಂತ ರಿಪೋರ್ಟು ಕಳಿಸ್ತಾ ಇದ್ದೆ. ಅದು ಎಷ್ಟು ಉಪಯೋಗ

0: ಇತ್ತು ಅಂದರೆ ಮುಂದೆ ಬರೋರಿಗೆ ಅದನ್ನೇ ಟ್ರೈನಿಂಗ್ ಪ್ರೋಗ್ರಾಮ್ ಅವ್ರ ಆಗ ಅವ್ರು ಇಟ್ಟು ಮೆಟೀರಿಯಲ್ನ ಬೇರೆಯವ್ರಿಗೆ ಟ್ರೈನ್ ಮಾಡೋಕ್ಕೆ ತುಂಬ ಅನುಕೂಲ ಆಗೋಯ್ತು.
1: ಸೂಪರ್. ಇದೆಲ್ಲದರ ಜೊತೆಗೆ ಮೇಡಮ್, ಒಂದ್ಸಲ ನೀವು ಹಿಂತಿರುಗಿ ನೋಡಿದಾಗ ಇದುವರೆಗೆ ನೀವು ಇಟ್ಕೊಂಡು ಬಂದಂಥ ಆತ್ಮವಿಶ್ವಾಸ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ನೀವು ರೂಪಿಸ್ಕೊಂಡಂಥ ವೃತ್ತಿಪರ ಮೌಲ್ಯಗಳು, ಆ ಒಂದು ವ್ಯಾಲ್ಯೂಸ್ ಏನಿದೆ ಅದು ನಿಮಗೆ ಸಮಾಧಾನ ತಂದು ಕೊಟ್ಟಿದೆಯಾ?
0: ತುಂಬ ಸಮಾಧಾನ ತಂದುಕೊಟ್ಟಿದೆ. ದ ಬೇಸಿಕ್ ವ್ಯಾಲ್ಯೂಸ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬರ ಜೀವನಕ್ಕೂ ಆ ಬೇಸಿಕ್ ವ್ಯಾಲ್ಯೂಸ್ ಕಾಮನ್ನು. ಅದೇನು ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು, ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಹಾರ್ಡ್ ವರ್ಕ್, ಮತ್ತು ಆನೆಸ್ಟಿ, ಡೆಡಿಕೇಶನ್, ಟ್ರಾನ್ಸ್ಪರೆನ್ಸಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮ್ಗೆ ನಾವು ಯಾವತ್ತೂ ವ್ಯಾಲ್ಯೂ ಕೊಡಬೇಕು. ಟೈಮ್ ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾವು ಯಾವತ್ತು ಅಂದ್ಕೊಳ್ತೀವಿ ಆವಾಗ ಲೈಫ್ ನಮ್ಮ ಕೈ ಕೊಡುತ್ತೆ. ಟೈಮ್ ಇಸ್ ದ ಎಸೆನ್ಸ್ ಆಫ್ ಅವರ್ ಎಂಟೈರ್ ಲೈಫ್. ಸೊ ಯಾರು ಸಮಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ.
1: ಖಂಡಿತ ಮೇಡಮ್, ಮತ್ತಷ್ಟು ಮಾತಾಡೋಣ. ನನಗಂತೂ ಸಿಕ್ಕಾಬಟ್ಟೆ ಕುತೂಹಲ ಇದೆ ನಿಮ್ಮ ಇನ್ನಷ್ಟು ಜರ್ನಿ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಕೇಳಿದ್ರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅಥವಾ ನೀವು ವಿಶಸ್ ತಿಳಿಸೋದಿದ್ರು ಖಂಡಿತ ನಮಗೆ ಮೆಸೇಜ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.

0: ಅದರಲ್ಲಿ ಹೇಗೆ ನಾವು ಒಂದು ಟೆಸ್ಟಿಂಗ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ನಾವು ಹೇಗೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ಬೋದು, ರಿಸರ್ಚ್ನ ಮುಂದಕ್ಕೆ ತಗೊಂಡು ಹೋಗೋದು ಹೇಗೆ ಅನ್ನೋದನ್ನೆಲ್ಲ ನಾನು ಅಲ್ಲಿ ಫಸ್ಟ್ ಕಲಿತೆ. ಮತ್ತು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟ್ರೀಸ್ ಅಂತ ಹೋದರೆ ಆಗಿನ ಕಾಲಕ್ಕೆ ಈ ಥರ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಔಟ್ ಆಫ್ ದ ವರ್ಲ್ಡ್ ಟೆಸ್ಟಿಂಗ್ ಫೆಸಿಲಿಟೀಸ್ ಇಟ್ಕೊಂಡಿದ್ದಂಥ ಲ್ಯಾಬೊರೇಟ್ರಿ ಇದು ಒಂದೇ ಬೆಂಗಳೂರಲ್ಲಿ. ಸೊ ಅಲ್ಲಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟಲ್ಲೂ ಐ ಥಿಂಕ್ ಅಬೌಟ್ 30 ಡಿಫ್ರೆಂಟ್ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ನನಗೆ ಟ್ರೈನಿಂಗ್ ನಾನು ತಗೊಂಡು ಅದ್ರ ಮೇಲೆಲ್ಲ ಕೆಲಸ ಮಾಡುವಂಥ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಆ ಥರ ಆಪರ್ಚುನಿಟಿ ಬೇರೆ ಯಾವುದೇ ಟೆಸ್ಟಿಂಗ್ ಲ್ಯಾಬಲ್ಲಿ ನನಗೆ ಸಿಗ್ತಾ ಇರಲಿಲ್ಲ. ಸೊ ನಂದು ISC ಎಕ್ಸ್ಪೀರಿಯನ್ಸಿಂದ ಇಂಟಿಗ್ರೇಟ್ ಮಾಡಿಕೊಂಡು ನನಗೆ ಡಾಕ್ಯುಮೆಂಟೇಷನ್ಗೂ ಅದು ಅನುಕೂಲ ಆಯಿತು. ಪ್ರತಿಯೊಂದು ನಾನು ಕಲ್ತಿದ್ದನ್ನು ನಾನು ಬರ್ಕೊಂಡು ಬೇರೆ ಬರೋ ಪೀಳಿಗೆಗೆ ಅದನ್ನು ಟ್ರೈನಿಂಗ್ ಮೆಟೀರಿಯಲಾಗಿ ಯೂಸ್ ಮಾಡಿ ಅವರು ನನ್ನ ನೆಕ್ಸ್ಟ್ ಟೀಮ್ನ ಟ್ರೈನ್ ಮಾಡೋಕ್ಕೆ ಅದು ನನಗೆ ತುಂಬ ಅನುಕೂಲ ಆಯಿತು. ಮತ್ತು ಹೊಸ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಂದಿದ್ದನ್ನು ಫ್ರಮ್ ಸ್ಕ್ರ್ಯಾಚ್ ನನ್ನನ್ನು ಹಾಕ್ತಾ ಇದ್ರು ಅದರಿಂದ ಕಲಿಯೋಕ್ಕೆ. ಅದು ಕಲಿಯೋದು ಒಂದೇ ಅಲ್ಲ, ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸು, ಮಿಷಿನ್ ಏನೋ ನಿಂತೋಯ್ತು, ಕೆಟ್ಟೋಯ್ತು, ಅವಾಗ ಏನು ಮಾಡಬೇಕು ಅದಕ್ಕೆ ಅನ್ನೋದರಲ್ಲೂ ನನಗೆ ಟ್ರೈನಿಂಗ್ ಆಯಿತು. ಹಾಗಾಗಿ ಮಿಷಿನ್ ಕೆಟ್ಟೋದ್ರೂ ನಾವೇ ರಿಪೇರಿ ಮಾಡ್ಕೊಳ್ತಾ ಇದ್ವಿ, ಮಿಷಿನ್ ನೆಟ್ಟಿಗೆ ವರ್ಕ್ ಆಗ್ತಾ ಇದ್ದಾಗಲೂ ನಾವೇ ಕೆಲಸ ಮಾಡ್ತಾ ಇದ್ವಿ ಅದ್ರ ಮೇಲೆ. ಸೊ ಆಲ್ಮೋಸ್ಟ್ ಒಂದು ದಿನಕ್ಕೆ 880 ಎಲಿಮೆಂಟ್ಸ್ ಅನಾಲಿಸಿಸ್ ಮಾಡಿರೋ ಅಂತ ಒಂದು ರೆಕಾರ್ಡ್ ಹೆಗ್ಗಳಿಕೆ ನನ್ನ ಹೆಸರಿಗಾಯಿತು. 882 ಎಲಿಮೆಂಟ್ಸು ಆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿದ್ದಂಥ ಹೆಗ್ಗಳಿಕೆ ನಂದಾಯಿತು ಖಂಡಿತ. ಆ್ಯಂಡ್ ಇದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಪರ್ಸನಲ್ ಪರಿಶ್ರಮ ಅಂತೂ ತುಂಬಾ ಇದೆ. ಮತ್ತು ನಾನು ಇದ್ದಿದ್ದು ಮನೆ BL ಕಾಲೋನಿ, ನಾನು ಹೋಗ್ತಾ ಇದ್ದಿದ್ದು ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಇದ್ದಿದ್ದು ಎಲೆಕ್ಟ್ರಾನಿಕ್ ಸಿಟಿ. ಆಗಿನ ಕಾಲಕ್ಕೆ ಅದು ಎಷ್ಟು ದೂರ ಇತ್ತು ಅಂದರೆ ಸಿಂಗಲ್ ಲೇನು. ಇವಾಗ ಕನೆಕ್ಟಿವಿಟಿ ಅದ್ಭುತವಾಗಿ ಆಗೋಗಿದೆ. ಆವಾಗ ಒಂದೇ ಒಂದು ಲಾರಿ ಮುಂದೆ ಹೋಗಿ ಏನಾದರೂ ಆಯಿತು ಅಂತಂದರೆ ಅವರ್ಸ್ ಗಟ್ಟಲೆ ಟ್ರಾಫಿಕ್ ಜ್ಯಾಮು. ಸಾಯಂಕಾಲ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟರೆ ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ 8 ಗಂಟೆ ಆಗ್ತಾ ಇತ್ತು. ಸೊ ದಿಸ್ ಇಸ್ ಹೌ ಯು ನೋ ಲಾಟ್ ಆಫ್ ಹಾರ್ಡ್ ವರ್ಕ್ ಇಸ್ ಗಾನ್ ಇನ್ ಟು ಶೇಪಿಂಗ್ ಮೈ ಕೆರಿಯರ್ ಇನ್ ಟು ವಾಟ್ ಐ ಆಮ್ ಟುಡೇ. ಸೊ ಹಾಗಾಗಿ ಅದು ಟಾಟಾ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಕಾಸ್ಮಿಕ್ ಇಂಡಸ್ಟ್ರಿಯಲ್ ಲ್ಯಾಬೊರೇಟರೀಸ್ ಆಗಲಿ ಅಥವಾ ಅಯಾನ್ ಎಕ್ಸ್ಚೇಂಜ್ ಆಗಲಿ, ಇದೆಲ್ಲ ಎಕ್ಸ್ಪೀರಿಯೆನ್ಸು ಇಂಟಿಗ್ರೇಟ್ ಮಾಡಿನೇ ಇವತ್ತು ನಾನು ಏನಾಗಿದ್ದೀನಿ ಅದಾಗಿದ್ದೀನಿ ಮೇಡಮ್.
1: ಹಾಗಾದರೆ ಮೂರೂ ಸಂಸ್ಥೆಗಳಿಂದ ನಿಮಗೆ ಖುಷಿ ಇದೆ?
0: ತುಂಬಾ ಖುಷಿ ಇದೆ
1: ಖಂಡಿತ. ಅಯಾನ್ ಎಕ್ಸ್ಚೇಂಜ್ ನಲ್ಲಿ ಸತತ 3 ವರ್ಷ ಅತ್ಯುತ್ತಮ ಉದ್ಯೋಗಿ ಗೌರವವನ್ನ ನೀವು ಪಡಿತೀರಿ. ಸೊ ಇಂಥದೊಂದು ಸಾಧನೆಗೆ ನೆರವು ಮಾಡಿದಂತ ನಿಮ್ಮ ಗುಣ ಅಭ್ಯಾಸಗಳು ಯಾವುದಾಗಿದ್ವು?
0: ನಾನು ಹೇಳಿದಂಗೆ ಸತತವಾದ ಹಾರ್ಡ್ ವರ್ಕ್ ಅಥವಾ ಪರಿಶ್ರಮ, ಮತ್ತು ಟೈಮ್ ಬೌಂಡ್ ಡೆಲಿವರಿ ಆಫ್ ಜಾಬ್ಸ್. ಯಾವತ್ತೂ ನಾನು ಮನೇಲಾಗಲಿ ಆಫೀಸಲ್ಲಾಗಲಿ ಕೆಲಸ ಪೆಂಡಿಂಗ್ ಇಟ್ಟವಳೆ ಅಲ್ಲ ನಾನು. ಆವಾಗಿನ ಕೆಲಸ ಆವತ್ತಿನ ಕೆಲಸ ಆವತ್ತು ಮುಗಿಸೇ ಕ್ಲೀನ್ ಚಿಟ್ ಆದಮೇಲೆ ನೆಕ್ಸ್ಟಿಗೆ ನಾನು ಹೋಗೋದು ಯಾವತ್ತೂ. ಅದು ಮನೆ ಕೆಲಸನೇ ಆಗಲಿ, ಅದು ಆಫೀಸ್ ಕೆಲಸನೇ ಆಗಲಿ, ಬೇರೆ ಯಾವುದೇ ಕೆಲಸ ಆಗಲಿ, ಕಮಿಟ್ ಮಾಡಿಕೊಂಡಿದ್ರೆ ಆವತ್ತಿಂದ ಆವತ್ತು ಮುಗಿಸಿ ಮುಂದೆ ಹೋಗೋದೇ ನಂದು ಯಾವತ್ತೂ ಅಭ್ಯಾಸ ಇರೋದು. ಐ ಥಿಂಕ್ ದಟ್ ಆ ಒಂದು ಗುಣ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಗಿವ್ ಲಾಟ್ ಆಫ್ ಔಟ್ಪುಟ್. ಯಾಕೆಂದರೆ ಈ ಮೇಲ್ ಡಾಮಿನೇಟೆಡ್ ಇದು ಅಂತ ನೀವು ನೋಡಿದಾಗ, ವರ್ಕ್ ಫೋರ್ಸ್ ಅಂತ, ವರ್ಕ್ ಪ್ಲೇಸ್ ಅಂತ ನೋಡಿದಾಗ, ವಿಮೆನ್ಗೆ ಅಲ್ಲಿ ಪರ್ಫಾರ್ಮ್ ಮಾಡಿ ಅಲ್ಲಿ ಔಟ್ಪುಟ್ ಕೊಟ್ಟು ಮತ್ತು ನೀವು ಅಲ್ಲಿ ಎಕ್ಸೆಲ್ ಮಾಡೋದು ಅಂತ ಏನಿದೆಯಲ್ಲ, ಅದಕ್ಕೆ ತುಂಬಾ ನಾವು ಪರಿಶ್ರಮ ಮಾಡಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ. ನಮಗೆ ಯಾವುದು ಬ್ರೇಕ್ಸ್ ಇರಲ್ಲ. ಒಂದು ಕಾಫಿ ಬ್ರೇಕು, ಒಂದು ಏನೋ ಫ್ಯಾಗ್ ಬ್ರೇಕು, ಒಂದು ಟೀ ಬ್ರೇಕು, ಈ ಥರ ಯಾವುದೂ ಇಲ್ಲ. ಕೆಲಸ ಬಿಟ್ಟು ನಾನು ಇನ್ನೇನು ಮಾಡ್ತಾನೇ ಇರಲಿಲ್ಲ. ನನ್ನ ಇದು ಟೇಬಲ್ ಮೇಲೆ ನಾನು ಚಾಯ್ ಕುಡಿತಾ ಇದ್ದೆ, ನಾನು ಬೇರೆ ಯಾವುದೂ ಬ್ರೇಕ್ಸ್ ತಗೊಳ್ತಾ ಇರಲಿಲ್ಲ. ನಂದು ಏನು ಕೆಲಸ ಇದೆ ಬಿಟ್ವೀನ್ 9 and 5 ಕಂಪ್ಲೀಟಾಗಿ ಅದನ್ನು ಮುಗಿಸ್ಬಿಟ್ಟೆ ನಾನು ಮನೆಗೆ ಹೋಗ್ತಾ ಇದ್ದೆ. ನಾನು ಎಕ್ಸ್ಟೆಂಡೂ ಮಾಡ್ತಾ ಇರಲಿಲ್ಲ, ಕಡಿಮೆ ಕೆಲಸನೂ ನಾನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ, ಯಾಕೆಂದರೆ ಐ ಹ್ಯಾಡ್ ಎ ಫ್ಯಾಮಿಲಿ ಟು ಟೇಕ್ ಕೇರ್ ಆಫ್ ಆಲ್ಸೋ. ಯಾವುದೇ ಒಂದು ಮಹಿಳೆ ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಪ್ರೊಫೆಷ್ನಲಿ ದಟ್ ಶಿ ಹ್ಯಾಸ್ ಟು ಪರ್ಫಾರ್ಮ್, ಈವನ್ ಅಟ್ ಹೋಮ್ ನೀವೇನೇ ನಿಮ್ಮದು ಏರ್ ಆಫ್ ವಾಟ್ ಟು ಸೇ ಪೋಸ್ಟ್ ಇದ್ರೂ, ನೀವು ಗೇಟಲ್ಲಿ ಅದನ್ನು ಬಿಟ್ಟು ಮನೆ ಒಳಗಡೆಗೆ ಹೋಗೋವಾಗ ಬರೀ ಮನೆ ತಾಯಿಯಾಗಿ ಅಥವಾ ಸೊಸೆಯಾಗಿ ಅಥವಾ ಹೆಂಡತಿಯಾಗಿ ಆ ಥರನೇ ನೀವು ಮನೆ ಒಳಗಡೆ ಹೋಗಬೇಕೆ ಹೊರತು, ನಾನು ವೈಸ್ ಪ್ರೆಸಿಡೆಂಟ್ ಆಪರೇಷನ್ಸು, ನಾನು ಕ್ವಾಲಿಟಿ ಮ್ಯಾನೇಜರು ಅಂದ್ಕೊಂಡು ನಿಮ್ಮ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ನೀವು ಏನೇ ಹೇಳ್ಕೊಂಡು ಹೋದ್ರೂ ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೋಬೇಕು. ಹಾಗಾಗಿ ಪರ್ಫಾರ್ಮಿಂಗ್ ಬೋತ್ ಕನ್ಸಿಸ್ಟೆಂಟ್ಲಿ ಅಟ್ ಹೋಮ್ ಆಸ್ ವೆಲ್ ಆಸ್ ಪ್ರೊಫೆಷ್ನಲಿ ವಾಸ್ ಅ ಬಿಗ್ ಚಾಲೆಂಜ್, ಆ್ಯಂಡ್ ಈವನ್ ಟುಡೇ ಇಟ್ ಈಸ್ ಅ ಬಿಗ್ ಚಾಲೆಂಜ್ ಫಾರ್ ಆಲ್ ದ ವರ್ಕಿಂಗ್ ವಿಮೆನ್. ಬಟ್ ದೇವ್ರು ನಮಗೇನು ಒಂದು ಗುಣ ಅಥವಾ ಒಂದು ಶಕ್ತಿ ಏನು ಕೊಟ್ಟಿದ್ದಾನೆ ಅಂದರೆ, ವಿ ಆರ್ ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪರ್ಟ್ಸ್. ಸೊ ನಾವು ಮನೆಯಲ್ಲೂ ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷ್ನಲ್ಲಾಗೂ ನಾವು ಮಾಡ್ತೀವಿ, ಬೇರೆ ಏನೇ ಕೊಟ್ಟರೂ ಆ ದೇಶ ನಡೆಸ್ಕೊಂಡು ಹೋಗೋದಾದ್ರೂ ನಾವು ಮಾಡಿಬಿಡ್ತೀವಿ. ಸೊ ಆ ಥರ ಒಂದು ಮಲ್ಟಿ ಟ್ಯಾಲೆಂಟ್

0: ಅನ್ಲಿಮಿಟೆಡ್ ಕೆಪಾಸಿಟಿ ಅಂತ ನೀವೇನು ಕರಿತೀರಾ, ಅದು ಖಂಡಿತ ನಮ್ಮ ಮಹಿಳೆಯರಿಗಿದೆ. ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೇ ನಾನು ಪ್ರತಿಯೊಂದು ಒಂದು ಮಹನಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ತೊಟ್ಟಿಲು ತೂಗೋ ಕೈ ದೇಶವನ್ನು ಆಳುತ್ತೆ ಅನ್ನೋ ಅಂತ ಮಾತಿದೆಯಲ್ಲ, ಖಂಡಿತ ಅದು ನಿಜ. ಇದರ ಜೊತೆಗೆ ನನ್ನ ಮುಂದಿನ ಪ್ರಶ್ನೆಗೂ ನೀವು ಆನ್ಸರ್ ಕೊಟ್ಬಿಟ್ರಿ, ನನ್ನ ತಲೆಯಲ್ಲಿ ಅದೇ ಕಾಡ್ತಾ ಇತ್ತು. ಹೇಗಪ್ಪ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೊರಟು ರಾತ್ರಿ 8ಕ್ಕೆ ಮನೆಗೆ ಬಂದು ಮನೇನ ಹೇಗೆ ನಿಭಾಯಿಸೋದು, ಮನೇಲಿ ಏನು ಕೆಲಸ ಮಾಡೋದು, ಸಾಕಾಗ್ಬಿಟ್ಟಿರುತ್ತಲ್ವಾ, ಅಯ್ಯೋ ನಂಗೆ ಈ ದಿನ ಸಾಕಾಯ್ತು ಅಂತ ಅಂದ್ಬಿಡ್ತೀವಿ ಇವತ್ತು ನಾವು ಸುಲಭವಾಗಿ. ಬಟ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅನ್ನೋದು ನನಗೆ ಇವಾಗಲೂ ಯಕ್ಷ ಪ್ರಶ್ನೆನೇ ಅದು.
0: ಮೇಡಮ್, ಇವತ್ತಿಗೆ ಆಲ್ಮೋಸ್ಟ್ 40 ಇಯರ್ಸ್ ಆಯಿತು ಪ್ರೊಫೆಷ್ನಲ್ ಲೈಫ್ ನಾನು ಶುರು ಮಾಡಿ. ಇವತ್ತಿಗೂ ಫ್ರಮ್ ದ ಲಾಸ್ಟ್ 40 ಇಯರ್ಸ್ ಬೆಳಗಿನ ಜಾವ 4 ಗಂಟೆ ನಾನು ಹೇಳೋ ಟೈಮು.
1: ಓಕೆ,
0: ಅಡುಗೆ ತಿಂಡಿ ಮತ್ತು ಮಿಕ್ಕಿದ್ದು ಏನೇನು ಕೆಲಸ ಇದೆ ಪ್ರತಿಯೊಂದು ಮನೆಯಲ್ಲಿ ಮಾಡಿಬಿಟ್ಟು ದೆನ್ ಐ ಸ್ಟಾರ್ಟ್ ಆಫ್ ಟು ಮೈ ಆಫೀಸ್ ಬೈ 7 ಆ್ಯಂಡ್ ವಾಪಸ್ ಇವಾಗಿನ ಕಾಲಘಟ್ಟದಲ್ಲಿ ವಾಪಸ್ ಬರೋ ಹೊತ್ತಿಗೆ 5:45 ಆಗುತ್ತೆ. ಅದಾದಮೇಲಿಂದ ವಾಪಸ್ ನಾರ್ಮಲ್ ಹೌಸ್ ವೈಫ್, ನಾರ್ಮಲ್ ಮನೆ ಕೆಲಸ. ಆ್ಯಂಡ್ ಈವನ್ ಕಸ್ಟಮರ್ ಕಾಲ್ಸು ಇರುತ್ತೆ, ಇನ್ ಬಿಟ್ವೀನಲ್ಲಿ ಅಟೆಂಡ್ ಮಾಡ್ತೀನಿ. ಅದು ಸ್ಯಾಟರ್ಡೆ ಸಂಡೆ ಅನ್ನೋದು ಯಾವುದೂ ಇಲ್ಲ, ಕೆಲಸದ ಮೇಲೆ ಟ್ರಾವೆಲ್ ಮಾಡೋದು ನನಗಿರುತ್ತೆ. ಸೊ ಹೆಂಗೋ ಫ್ಯಾಮಿಲಿ ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸಮ್ ಹೌ ಐ ಹ್ಯಾವ್ ಬೀನ್ ಏಬಲ್ ಟು ಬಿ ಸಕ್ಸಸ್ಫುಲ್ ಆಲ್ ದಿಸ್ ಇಯರ್ಸ್.
1: ಸೂಪರ್ ಮೇಡಮ್. ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದ್ರಿ, ನಾವು ಕಾಲೇಜಲ್ಲಿ ಓದಿದ್ದೊಂದು ಅಥವಾ ಪಠ್ಯದಲ್ಲಿ ಓದಿದ್ದೊಂದು, ಆದರೆ ಅಲ್ಲಿ ಹೋಗಿ ನೋಡಿದಾಗ ಇದ್ದಿದ್ದ ಕೆಲಸನೇ ಬೇರೆ ಅನ್ನೋವಂಥದ್ದು. ಇವತ್ತಿಗೂ ಇದು ಒಂದು ರೀತಿ ಸಮಸ್ಯೆ ಆಗೇ ನಿಲ್ಲೋ ಅಂಥದ್ದು. ಔಪಚಾರಿಕ ಶಿಕ್ಷಣ ನಾವು ಬೇರೆಯೇ ಪಡೆದಿರ್ತೀವಿ, ಪ್ರಾಕ್ಟಿಕಲಿ ನಾವು ಕೆಲಸದ ಸ್ಥಳಕ್ಕೆ ಹೋದಾಗ ಅಲ್ಲಿ ಬೇರೆಯದ್ದೇ ನೋಡ್ತೀವಿ ನಾವು. ಈ ವಿಚಾರದಲ್ಲಿ ಬಂದಾಗ ಏನಾದರೂ ಒಂದು ಬದಲಾವಣೆ ಬೇಕು ಅನ್ನೋದೇನಾದರೂ ನಿಮಗೆ ಅನಿಸಿದೆಯಾ?
0: ಮೇಡಮ್, ಖಂಡಿತ ಬದಲಾವಣೆ ಬೇಕೇ ಬೇಕು. ಯಾಕೆಂದರೆ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅದು ಯಾವುದು ಶಾಪ್ ಫ್ಲೋರಲ್ಲಿ ಆಗ್ತಾ ಇರಲ್ಲ. ನಾವು ಏನು ಓದಿರ್ತೀವಿ ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲೆಲ್ಲ ಸಿಚುಯೇಷನ್ಸು ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾವು ಇಂಜಿನಿಯರಿಂಗ್ ಮಾಡಿದ್ದೀವಿ, ಡಿಸ್ಟಿಂಕ್ಷನ್ ಬಂದುಬಿಟ್ಟಿದೆ ನಮಗೆ, ಕೆಲಸ ಸಿಕ್ಕಿದ ತಕ್ಷಣ ನಾವು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿ ಮ್ಯಾನೇಜರ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡೇ ಹೋಗ್ತೀವಿ ನಾವು. ಅಲ್ಲಿ ಹೋದಾಗ ಆರ್ಡಿನರಿ ಒಂದು ಆಪ್ರೇಟ್ರ್ ಏನು ಕೆಲಸ ಮಾಡ್ತಿರ್ತಾರೆ ಅದನ್ನು ಕಲಿಯೋಕ್ಕೆ ನಮಗೊಂದು ವರ್ಷ ಬೇಕು ಅನ್ನೋದು ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ನಮಗೆ. ಇಟ್ ಈಸ್ ನಾಟ್ ಓನ್ಲಿ ಲರ್ನಿಂಗ್. ಅಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ಏನು ಓದ್ತೀವಿ ಅಂತಂದರೆ, ಈ ಪ್ರಾಬ್ಲಮ್ ಬಂತ, ಇದಕ್ಕೆ ಫಾರ್ಮುಲೇಷನ್ ಅಪ್ಲೈ ಮಾಡು, ಈ ಆನ್ಸರ್ ತಗೋ, ಮುಗೀತು ನಿನಗೆ ಮ್ಯಾಥ್ಸು ಅನ್ನೋ ಹಂಗೆ ನಾವು ಕಲ್ತಿರ್ತೀವಿ.
1: ಫಾರ್ಮುಲಾ ಅಪ್ಲೈ ಮಾಡೋದು ಸುಲಭ ಅಲ್ಲ,
0: ಅಲ್ಲ ಫಾರ್ಮುಲಾ ಅಪ್ಲಿಕಬಲ್ಲೇ ಇರಲ್ಲ. ಫಸ್ಟ್ ಆಫ್ ಆಲ್ ನೀವು ಹೊಸ ಫಾರ್ಮುಲಾ ಕಂಡುಹಿಡ್ಕೋಬೇಕು.
1: ಓಕೆ,
0: ಸೊ ನಾವು ಹೋದಾಗ ನಾವು ಅದು ಮಿಡ್ಲ್ ಮ್ಯಾನೇಜ್ಮೆಂಟು ಆ ಥರ ಕೆಲಸಕ್ಕೆ ಹೋದಾಗ ನಮ್ಮಿಂದ ಕೆಳಗಡೆ ಇರೋರ ಜೊತೆ ನಾವು ಹೇಗೆ ನಡ್ಕೋಬೇಕು, ಯಾವ ಥರ ಕಮ್ಯುನಿಕೇಷನ್ ಅವ್ರ ಹತ್ರ ಮಾಡಬೇಕು, ನಮ್ಮಿಂದ ಹೈಯರ್ ಅಪ್ ಇರೋರ ಹತ್ರ ನಾವು ಹೇಗೆ ಮಾಡಬೇಕು, ನಮ್ಮ ಪಿಯರ್ಸ್ ಜೊತೆ ನಾವು ಹೇಗೆ ಮಾತಾಡಬೇಕು, ಅಲ್ಲಿಂದ ಕಲಿಕೆ ಶುರು ಆಗುತ್ತೆ. ಹಾಗಾಗಿ ಈಗಿನ ಇದರಲ್ಲಿ ನೀವು ನೋಡಿದ್ರೆ, ನೀವು ಯಾವುದೇ ಕೋರ್ಸಿಗೆ ಸೇರಿಕೊಂಡ್ರು ಇಂಟರ್ನ್ಶಿಪ್ ಅಂತ ಅದಕ್ಕೆ ಕರೀತಾರೆ ಇವಾಗ. ಇಂಟರ್ನ್ಶಿಪ್ ಅಲ್ಲದೆ ನೀವು ಪಾಸ್ ಮಾಡೋಕ್ಕೆ ಆಗಲ್ಲ. ನಮ್ಮ ಕಾಲದಲ್ಲೆಲ್ಲ ಬುಕ್ ಓದು, ಎಕ್ಸಾಮಲ್ಲಿ ಬರೀ ಮಾರ್ಕ್ಸ್ ತಗೋ, ಸರ್ಟಿಫಿಕೇಟ್ ತಗೋ, ಎಸ್ ಯು ಆರ್ ಕ್ವಾಲಿಫೈಡ್ ಅನ್ನೋ ಹಂಗೆ ಇತ್ತು. ಬಟ್ ಆವಾಗ ನಿಮ್ಮ ಕಂಪನಿಗೆ ಹೋದಾಗ ಯು ವುಡ್ ಬಿ ಟೋಟಲಿ ರಾ. ನಿಮ್ಮನ್ನ ಆಪರೇಟ್ರು ಮರ್ಯಾದೆ ಕೊಡಲ್ಲ, ಏನಕ್ಕಂದ್ರೆ ಯು ಡೋಂಟ್ ನೋ ಎನಿಥಿಂಗ್. ನೀವು ಕಲ್ತ್ಕೊಂಡು ಬಂದಿರೋದೇ ಬೇರೆ, ಅಲ್ಲಿ ಬೇಕಾಗಿರೋದೇ ಬೇರೆ. ಸೊ ಅದನ್ನು ಬ್ರಿಡ್ಜ್ ಮಾಡಬೇಕು ಅಂದರೆ ಖಂಡಿತ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗು, ಇಂಡಸ್ಟ್ರಿಯಲ್ ಎಕ್ಸ್ಪೋಜರು, ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಈಗಿನ ಕಾಲಘಟ್ಟದಲ್ಲಿ ಬೇಕೇ ಬೇಕು. ಇಲ್ದಿದ್ರೆ ಆ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಕೆರಿಯರ್ ಬಿಲ್ಡ್ ಮಾಡೋದು ತುಂಬಾ ಕಷ್ಟ ಇದೆ.
1: ಹೌದು, ಹೀಗೆ ಹೆಣ್ಮಕ್ಳಿಗೆ ಇನ್ನೂ ಏನೇನೆಲ್ಲ ಕಷ್ಟ ಬರುತ್ತೆ ಈ ಕೈಗಾರಿಕಾ ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡ್ರೆ ಅನ್ನೋದ್ರ ಬಗ್ಗೆ ಬೆಳಗ್ಗೆಯಿಂದ ನಾವೊಂದು ಪ್ರಶ್ನೆ ಕೇಳ್ತಾನೆ ಇದ್ವಿ. ನಮ್ಮ ಕೇಳುಗರು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಾಕಷ್ಟು ಕಳಿಸಿದ್ದಾರೆ, ನಾವು ಆ ಬಗ್ಗೆ ಕೂಡ ಚರ್ಚೆ ಮಾಡೋದು ಬಾಕಿ ಇದೆ. ಅದರೊಟ್ಟಿಗೆ ಈಗ ಕೂಡ ಸಂದೇಶಗಳ ಮಹಾಪೂರ್ವೇ ಹರಿದು ಬಂದಿದೆ, ಅದನ್ನು ಕೂಡ ನಾನು ಓದ್ತೀನಿ. ಸದ್ಯಕ್ಕೆ ಮತ್ತೊಂದು ಗೀತೆ, ನಿಮ್ಮ ಫೇವ್ರೆಟ್ ಗೀತೆ ಮೇಡಮ್, ನಿಮಗಾಗಿ ಕಾಯ್ತಾ ಇದೆ ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದಾಕಾಲ ಸಾಧನೆ ಮಾಡಬೇಕು ಅನ್ನೋ ತುಡಿತ ಒಂದು ನಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ನಮ್ಮ ಬಾಳೆಲ್ಲ ಸಾಧನೆಯನ್ನ ನಾವು ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಮೇಡಮ್, ಆಪರೇಷನ್ಸ್ ದೃಷ್ಟಿಯಿಂದ ನೋಡಿದಾಗ ಒಂದು ಉದ್ಯಮ ಪರಿಣಾಮಕಾರಿಯಾಗಿ ನಡಿಬೇಕು, ಲಾಭದಾಯಕವಾಗಿರಬೇಕು, ಜೊತೆಗೆ ದೀರ್ಘಕಾಲ ಆ ಉದ್ಯಮ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಏನೆಲ್ಲ ವ್ಯವಸ್ಥೆ ಬೇಕಾಗತ್ತೆ?
1: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಮೇಡಮ್. ಇದಕ್ಕೆ ನಾಲ್ಕು ತುಂಬ ಪ್ರಮುಖವಾದ ರಿಕ್ವೈರ್ಮೆಂಟ್ಸ್ ಇದೆ. ಒಂದು, ನಾವು ಯಾವ ಟೀಮ್ನ ಇಟ್ಕೊಂಡಿರ್ತೀವಿ ಅವ್ರನ್ನ ಕರೆಕ್ಟಾಗಿ ಗ್ರೂಮ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಟ್ರೈನಿಂಗ್ ಕೊಟ್ಟಿರಬೇಕು ಅವರಿಗೆ. ನಾವು ಇಲ್ದಿದ್ರೂ ಕೆಲಸ ನಡ್ಕೊಂಡು ಹೋಗಬೇಕು, ಆ ಥರ ಟ್ರೈನಿಂಗ್ ಕೊಡಬೇಕು ಅವರಿಗೆ. ಸೆಕೆಂಡು, ನಾವು ಏನು ಪ್ರೊಡಕ್ಷನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಎಕ್ಸಲೆಂಟ್ ಪ್ಲಾನಿಂಗ್ ಶುಡ್ ಗೋ ಇನ್ ಟು ದಟ್. ನಮ್ಮ ಕಸ್ಟಮರ್ಸ್ ಯಾರ್ಯಾರು, ಅವ್ರ ರಿಕ್ವೈರ್ಮೆಂಟ್ ಏನೇನು, ಆ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಪ್ರೊಡಕ್ಷನ್ ಪ್ಲಾನಿಂಗ್ ಮಾಡ್ಕೋಬೇಕು. ನಮ್ಮ ಇನ್ವೆಂಟ್ರಿ ಅಂದರೆ ನಾವು ಆ ಪ್ರೊಡಕ್ಷನ್ ಮಾಡೋಕ್ಕೆ ನಮ್ಗೆ ಏನೇನು ಸಲಕರಣೆಗಳು ಬೇಕು, ಏನೇನು ರಾ ಮೆಟೀರಿಯಲ್ಸ್ ಬೇಕು, ಅದೆಲ್ಲ ಆಪ್ಟಿಮಮ್ ಸ್ಟಾಕಲ್ಲಿ ಯಾವತ್ತೂ ಇಟ್ಕೊಳ್ಬೇಕು ನಾವು. ಮತ್ತು ಕಸ್ಟಮರ್ ಜೊತೆ ಡೈರೆಕ್ಟ್ ಅಥವಾ ಕಂಟಿನ್ಯೂಸ್ ಇಂಟರ್ಫೇಸ್ ಇರಬೇಕು. ಅವ್ರ ರಿಕ್ವೈರ್ಮೆಂಟು, ಅವ್ರ ಸ್ಟೋರ್ಸಲ್ಲಿ ಏನಿದೆ, ಅವ್ರದ್ದು ಯಾವಾಗ ಬರ್ಬೋದು ನಮಗೆ ಪ್ರೊಡಕ್ಷನ್ನು ಅಥವಾ ಆರ್ಡ್ರು, ಇದೆಲ್ಲ ನಮಗೆ ತಿಳುವಳಿಕೆ ಬೇಕು. ಇದಕ್ಕೆ ಪ್ಲಾನಿಂಗ್ ತುಂಬ ತುಂಬ ಇಂಪಾರ್ಟೆಂಟು. ಕಸ್ಟಮರ್ ಇಂಟರ್ಫೇಸ್ ಅಥವಾ ಕಸ್ಟಮರ್ ರಿಲೇಷನ್ ಅಂತ ನಾವು ಕರಿತೀವಿ ನಮ್ಮ ಕಂಪನಿನಲ್ಲಿ, ಅದು ಕರೆಕ್ಟಾಗಿರಬೇಕು ನಮ್ಮ ಹತ್ರ. ಇದಿಷ್ಟು ನಮಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಎ ಸಸ್ಟೈನಬಲ್ ಇಂಡಸ್ಟ್ರಿ ಆ್ಯಂಡ್ ಪ್ರಾಫಿಟಬಲ್ ಇಂಡಸ್ಟ್ರಿ ಟೂ.
0: ಖಂಡಿತ ಮೇಡಮ್. ಇದ್ರ ಜೊತೆಗೆ ಸಣ್ಣ ಉದ್ಯಮ ಅಂತಿರುತ್ತೆ, ಅಥವಾ ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅಂತೆಲ್ಲ ನಾವು ಕರಿತೀವಲ್ಲ, ಸೊ ಈ ಉದ್ಯಮಗಳಿಗೂ ಕೂಡ ಈ ಡಾಕ್ಯುಮೆಂಟೇಷನ್ನು, ಕ್ವಾಲಿಟಿ ಕಂಟ್ರೋಲು ಅಥವಾ ISO ಪ್ರಮಾಣೀಕರಣ ಇದೆಲ್ಲ ಯಾಕೆ ಮುಖ್ಯ ಆಗುತ್ತೆ?
1: ಇದು 100% ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಈ ಡಾಕ್ಯುಮೆಂಟೇಷನ್ನೆಲ್ಲ ಏನೂ ಮಾಡಲಿಲ್ಲ ಅಂತಂದರೆ, ಇವಾಗ ನಮ್ಮ ಅಜ್ಜಿ ಅವ್ರಿಗೆ ಸಾರು ಮಾಡೋಕ್ಕೆ ಗೊತ್ತಿತ್ತು, ಇವತ್ತು ನಾವು ಮಾಡೋಕ್ಕೆ ಹೋದರೆ ನಮಗೆ ಬರಲ್ಲ ಅದನ್ನು ಮಾಡೋಕ್ಕೆ. ಯಾಕೆ ಅಂದರೆ ದಟ್ ವಾಸ್ ನಾಟ್ ಡಾಕ್ಯುಮೆಂಟೆಡ್. ಅವ್ರು ಯಾವ ಐಟಮ್ನ ಯಾವ ಪ್ರಮಾಣದಲ್ಲಿ ಹಾಕ್ತಾಯಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ISO 9001:2015 ಅಂತಂದರೆ ಇದಕ್ಕೆ ಅರ್ಥ ಏನು ಅಂತಂದರೆ, ಪ್ರತಿಯೊಂದು ಕೆಲಸ ನಾವು ಮಾಡೋದನ್ನು ನಾವು ಡಾಕ್ಯುಮೆಂಟ್ ಮಾಡಿರ್ತೀವಿ. ಹೇಗೆ ಮಾಡಬೇಕು, ಎಷ್ಟು ಹೊತ್ತಾಗತ್ತೆ ಆ ಕೆಲಸ ಮಾಡೋಕ್ಕೆ, ಅದನ್ನು ಮಾಡಿರೋದಕ್ಕೆ ನಾವು ಏನು ದಾಖಲೆಗಳನ್ನ ರೆಡಿ ಮಾಡ್ಕೋಬೇಕು, ಆ ದಾಖಲೆಗಳನ್ನ ಹೇಗೆ ಫೈಲ್ ಮಾಡಬೇಕು, ದಾಖಲೆಯನ್ನು ಎಲ್ಲಿಡಬೇಕು, ಯಾರು ಬಂದಾಗ ಅದನ್ನು ಆಡಿಟ್ ಮಾಡೋಕ್ಕೆ ನಾವು ಯಾರು ತೋರಿಸ್ಬೇಕು ಅದನ್ನು ಅನ್ನೋ ಲೆವೆಲ್ವರೆಗೂ ಪ್ರತಿಯೊಂದು ಕೆಲಸಕ್ಕೂ ಒಂದು ಪ್ರೊಸೀಜರ್ ನಾವು ಬರೆದಿಟ್ಟಿರ್ತೀವಿ. ಆ ಪ್ರೊಸೀಜರ್ ಅಂತೇನೇ ನಾವು ಕೆಲಸ ಮಾಡ್ತೀವಿ. ಆ ಥರ ನಾವು ಮಾಡಿದಾಗ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಮ್ಮ ಕಸ್ಟಮರ್ಸ್ಗೆ ನಾವು ಕೊಡೋಕ್ಕೆ ಸಾಧ್ಯ ಇದೆ. ಆ ಡಾಕ್ಯುಮೆಂಟೇಷನ್ ನಾವು ಮಾಡಲಿಲ್ಲ, QC ಕಂಟ್ರೋಲ್ಸ್ ಇಡಲಿಲ್ಲ ಅಂತಂದರೆ ಎವ್ರಿಥಿಂಗ್ ಬಿಕಮ್ಸ್ ಪರ್ಸನ್ ಡಿಪೆಂಡೆಂಟ್. ಅಂದರೆ ಇವರು ಮಾಡಿದ್ರೆ ಮಾತ್ರ ಕರೆಕ್ಟಾಗಿರುತ್ತೆ ಸಾರು, ಇನ್ನೊಬ್ಬರು ಬಂದು ಮಾಡಿದ್ರೆ ಹಾಳಾಗುತ್ತೆ, ಆ ಥರ ಆಗೋಗ್ಬಿಡುತ್ತೆ. ಯಾರೇ ಬಂದು ಆ ಕೆಲಸ ಮಾಡಿದ್ರು ಅದೇ ಕ್ವಾಲಿಟಿ ಅದೇ ಔಟ್ಪುಟ್ ಬರಬೇಕು ಅಂತಂದರೆ ಡಾಕ್ಯುಮೆಂಟೇಷನ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್.
0: ಸೊ ಅದಾಯಿತು ಅಂತ ಹೇಳಿದ್ರೆ ISO ಪ್ರಮಾಣೀಕೃತ ಅಂತ ಹೇಳ್ತೀವಲ್ಲ, ಅದು ಸಿಕ್ಕ ಹಾಗೆ ಅಂತ.
1: 100% ಹೌದು. ಮತ್ತೆ ಪ್ರತಿಯೊಂದು ಇಂಡಸ್ಟ್ರಿಗೂ ಏನು ಅರ್ಥ ಆಗುತ್ತೆ ಅಂದರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಈ ಕಂಪನಿ ಫಾಲೋ ಮಾಡ್ತಾ ಇದೆ. ಪ್ರೊಡಕ್ಷನ್ ಪ್ರೋಸೆಸ್ ಆಗಲಿ, QC ಪ್ರೋಸೆಸ್ ಆಗಲಿ, ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಆಗಲಿ, ಪ್ರತಿಯೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಟ್ರೇಸಬಲ್ ಇದೆ ಅನ್ನೋದು ಎಲ್ಲ ಇಂಡಸ್ಟ್ರಿಗೂ ಇದರಿಂದ ಗೊತ್ತಾಗುತ್ತೆ. ನಾವು ಒಂದು ಸತಿ ISO 9001:2015 ಸರ್ಟಿಫೈಡ್ ಅಂತ ನಾವು ಹಾಕ್ಕೊಂಡ್ರೇ ಕ್ವಾಲಿಟಿ ಸಿಸ್ಟಮ್ಸು ಅದು ಇಂಟರ್ನ್ಯಾಷನಲಿ ಟ್ರೇಸಬಲ್ಲು, ಇಟ್ ಈಸ್ ಇನ್ ಪ್ಲೇಸ್ ಫಾರ್ ದಿಸ್ ಇಂಡಸ್ಟ್ರಿ, ಇಟ್ ಈಸ್ ಎ ರಿಲಯಬಲ್ ಇಂಡಸ್ಟ್ರಿ, ವಿ ಕ್ಯಾನ್ ಕೌಂಟ್ ಆನ್ ದೆಮ್, ಇವರ ಪ್ರಾಡಕ್ಟ್ಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರುತ್ತೆ ಅನ್ನೋದ್ರದ ಪ್ರಮಾಣ ಅದು.
0: ಮೇಡಮ್, ಆದರೆ ಸಣ್ಣ ಉದ್ಯಮಗಳಿಗೆ ಹೆಚ್ಚು ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಗ್ರಾಹಕರನ್ನು ಹುಡುಕೋದಿರ್ಬೋದು ಅಥವಾ ಗುಣಮಟ್ಟವನ್ನು ಒಂದೇ ರೀತಿಯಲ್ಲಿ ನಿರಂತರವಾಗಿ ಕಾಪಾಡಿಕೊಳ್ಳೋದಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಕೈಗಾರಿಕೆಗಳಿಗೆ ಕಷ್ಟ ಆಗಲ್ವಾ?
1: ಆ್ಯಕ್ಚುಲಾಗಿ ನಾನು ನನ್ನ ಪ್ರಾಸ್ಪೆಕ್ಟಿವಲ್ಲಿ ಹೇಳೋದಾದರೆ ನಮ್ಮ ಕಂಪನಿನಲ್ಲಿ ಇವೆರಡೂ ನಾನು ಕಷ್ಟ ಅಂತ ನೋಡಲಿಲ್ಲ. ಯಾಕೆಂದರೆ ಡೇ ಒನ್ನಿಂದನೇ ನಾವು ಸಿಸ್ಟಮ್ ಬೇಸ್ಡ್ ಇದನ್ನೇ ಪ್ರೋಸೆಸಸ್ನೇ ನಾವು ಮಾಡ್ತಾ ಇದ್ದೀವಿ. ಮತ್ತು ಗ್ರಾಹಕರನ್ನ ಹಿಡಿಯೋದು ನನಗೆ ದೊಡ್ಡ ಕಷ್ಟ ಅಂತ ಅನಿಸಲೇ ಇಲ್ಲ. ಯಾಕೆಂದರೆ ಕನ್ಸಿಸ್ಟೆಂಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಕೊಡ್ತಾ ಇದ್ದೀವಿ. ಯಾವತ್ತೂ ಒಂದೇ ಒಂದು ದಿನಾನು ನಮ್ಮ ಪ್ರಾಡಕ್ಟ್ ರಿಜೆಕ್ಟ್ ಆಯಿತು, ಕಸ್ಟಮರ್ ಕಂಪ್ಲೇಂಟ್ ಬಂತು ಅಂತ ಹಿಸ್ಟ್ರಿನೇ ಇಲ್ಲ ನಮ್ಮಲ್ಲಿ.
0: ಓಕೆ,
1: ಹಾಗಾಗಿ ನನಗೆ ಎರಡೂ ಕಷ್ಟ ಅಂತ ಅನಿಸ್ಲಿಲ್ಲ. ವೆನ್ ಯುವರ್ ಡಾಕ್ಯುಮೆಂಟೇಷನ್ ಈಸ್ ಇನ್ ಪ್ಲೇಸ್, ವೆನ್ ಇಟ್ ಈಸ್ ಪರ್ಫೆಕ್ಟ್, ಯುವರ್ ಕ್ವಾಲಿಟಿ ಔಟ್ಪುಟ್ ಈಸ್ ಅಶ್ಯೂರ್ಡ್ ಆ್ಯಂಡ್ ಗ್ಯಾರಂಟೀಡ್, ಮತ್ತು ಕಸ್ಟಮರ್ ಯಾವತ್ತೂ ನಿಮ್ಮನ್ನು ಬೆರಳು ತೋರಿಸಿ ಮಾತಾಡೋ ಹಂಗೆ ಅಂತ ಪ್ರಾಡಕ್ಟ್ ಬರೋದೇ ಇಲ್ಲ ನಿಮ್ಮ ಇದರಿಂದ.
0: ಬಹುಶಃ ಅಂಥ ಪ್ರಾಡಕ್ಟ್ಸ್ಗೆ ಪ್ರಚಾರನೂ ಬೇಡ ಅನ್ಸುತ್ತಲ್ಲ?
1: ಆ್ಯಕ್ಚುಲಾಗಿ ನಮ್ಮ ಹತ್ರ ಮಾರ್ಕೆಟಿಂಗ್ ಟೀಮೇ ಇಲ್ಲ ಮೇಡಮ್. ನಮ್ಮ ಕಂಪನಿ ಬಗ್ಗೆ ತಿಳ್ಕೊಂಡಿರೋ ನಮ್ಮದು 400 ಕಸ್ಟಮರ್ಸ್ ನಾವು ಇವತ್ತೇನು ಸರ್ವ್ ಮಾಡ್ತಾ ಇದ್ದೀವಿ, ಅವರಷ್ಟು ಜನ ಬೈ ವರ್ಡ್ ಆಫ್ ಮೌತೇ ನಮ್ಗೆ ಸಿಕ್ಕಿರೋದು. ಈ ಇಂಡಸ್ಟ್ರಿಗೆ ವರ್ಕ್ ಮಾಡಿದ್ರೆ ಇವರೇ ನಮಗೆ ಹೇಳಿ, ಓ ಆ ನಮ್ಮ ಸಿಸ್ಟರ್ ಕನ್ಸರ್ನ್ ಇದೆ, ಆ ಇನ್ನೊಂದು ಇಂಡಸ್ಟ್ರಿ ಇದೆ, ಅಥವಾ ಇಲ್ಲಿಂದ ಮೂವ್ ಆಗಿ ಆ ಕಡೆಗೆ ಹೋದವರು ನಮಗೂ ಆ ಪ್ರಾಡಕ್ಟ್ ಇಲ್ಲಿ ಬೇಕಾಗಿದೆ, ಇಲ್ಲೂ ಬನ್ನಿ ಅಂತ ಹೇಳೇನೆ. ಆ್ಯಕ್ಚುಲಿ ವಿ ಡೋಂಟ್ ಇವನ್ ಹ್ಯಾವ್ ಎ ಮಾರ್ಕೆಟಿಂಗ್ ಟೀಮ್ ಆರ್ ಎ ಸೇಲ್ಸ್ ಟೀಮ್. ಸೊ ಸಿನ್ಸ್ ವಿ ಆರ್ ಪ್ರಮೋಟಿಂಗ್ ಎ ಟೆಕ್ನಾಲಜಿ, ವಿ ಡೋಂಟ್ ಹ್ಯಾವ್ ಎ ಸೇಲ್ಸ್ ಆರ್ ಎ ಮಾರ್ಕೆಟಿಂಗ್ ಟೀಮ್. ಬರೀ ವರ್ಡ್ ಆಫ್ ಮೌತ್ಯಿಂದನೇ ನಮ್ಮ ಕೆಲಸ ನಡೀತಾ ಇದೆ. ಅದು ಯಾಕೆ ಅಂತಂದರೆ ಆ ಥರ ಕ್ವಾಲಿಟಿ ಔಟ್ಪುಟ್ಟು, ಆ ಥರ ಕ್ವಾಲಿಟಿ ಸಿಸ್ಟಮ್ಸು, ಪ್ರೊಸೀಜರ್ಸು, ಟೆಕ್ನಾಲಜೀಸ್ ನಾವು ಕೊಡ್ತಾ ಇದ್ದೀವಿ ಅದಕ್ಕೇನೆ.
0: ಸೂಪರ್ ಮೇಡಮ್. ಬಹಳಷ್ಟು ಜನ ನಿಮಗೆ ಇಲ್ಲಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಇಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮೇಡಮ್, ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಸಾಧನೆಯನ್ನು ನೋಡಿ. ನಿಮಗೂ ಹ್ಯಾಟ್ಸ್ ಆಫ್. ನಾವು ಹೇಳಲೇಬೇಕು ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಹೆಂಗಿದೆ ನಿಮ್ಮ ಜರ್ನಿ ಅನ್ನೋ ಅಂತ ನಮಗೆ ಬೆರಳು ಇಟ್ಕೊಳ್ಬೇಕು ಮೂಗಿನ ಮೇಲೆ. ಆ ರೀತಿ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕ್ ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುಜಾತ ಕೆ ನಟರಾಜ್ ಇವ್ರ ಸಂದೇಶ ಕಳಿಸಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಹೇಳಲೇಬೇಕು ಮೇಡಮ್, ನಿಮ್ಮ ಕತೆ ಕೇಳಿ ಬಹಳ ಖುಷಿ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಕಷ್ಟದ ದಿನಗಳು ಮನುಷ್ಯನಲ್ಲಿ ತಾಳ್ಮೆಯನ್ನು ತರುತ್ತೆ, ತಾಳ್ಮೆಯ ಜೊತೆಗೆ ನಮಗಿರುವಂಥ ತಾಕತ್ತನ್ನು ಕೂಡ ಪರಿಚಯ ಮಾಡುತ್ತೆ. ನಿಜಕ್ಕೂ ನೀವು ಜಗತ್ತಿಗೆ ಮಾದರಿಯಾಗಿ ನಿಲ್ತಾ ಇದ್ದೀರಿ, ಬಹಳ ಖುಷಿ ಆಯಿತು. ನಿಮ್ಮ ಮಾತು ಸಾವಿರ ಪಟ್ಟು ಸತ್ಯ ಅಂತ ಅನ್ನಿಸ್ತಾ ಇದೆ. ಸಮಯದ ಬಗ್ಗೆ ಹೇಳಿದ್ದು ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಟೈಮ್ ಇಸ್ ಮನಿ ಅಂತ ಹೇಳಿಬಿಟ್ಟು ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಕಳಿಗೆ ಸವಾಲು ಅನ್ನೋ ಮಾತೇ ಇಲ್ಲ, ಯಾಕಂದ್ರೆ ಬಾಹ್ಯಾಕಾಶಕ್ಕೆ ಹಾರಿ ಆಗಿದೆ ನಮ್ಮ ಹೆಣ್ಮಕ್ಕಳು. ಹಾಗಾಗಿ ಎಲ್ಲೂ ಕೂಡ ಅವರಿಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು ಲೆಕ್ಕದಲ್ಲಿ ಇವತ್ತು ಅವ್ರಿಗೆ ಹೇಗಿದೆ ಅಂದರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅದು ವೆರಿ ಸಿಂಪಲ್, ಹಾಗೆ ಹ್ಯಾಸಲ್ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿಮ್ಮ ಕತೆ ಲೈಫ್ ಸ್ಟೋರಿ ಕೇಳ್ತಾ ಇದ್ರೆ ನೀವು ನಿಜಕ್ಕೂ ಸುಧಾಮೂರ್ತಿಯವರ ರೀತಿಯಲ್ಲಿ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ ಅಂತ ಕೂಡ ಅವರು ಸಂದೇಶವನ್ನು ಕಳಿಸಿದ್ದಾರೆ.
1: ನಮ್ಮ ಅಷ್ಟು ಕೇಳುಗರಿಗೆ, ಶ್ರೋತೃ ಬಂಧು ಬಾಂಧವರಿಗೆ ಇಷ್ಟು ಒಳ್ಳೊಳ್ಳೆ ಮಾತು ಹೇಳಿ ನನಗೆ ಪ್ರೇರೇಪಣೆ ಕೊಟ್ಟವರು, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಅರ್ಪಿಸ್ಕೋತಾ ಇದ್ದೀನಿ ಮೇಡಮ್ ನಿಮ್ಮ ಚಾನೆಲ್ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.
0: ಇನ್ನೂ ಬಹಳಷ್ಟು ಜನರ ಸಂದೇಶ ಇದೆ, ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ, ಖಂಡಿತ ಎಲ್ಲದರ ಕಡೆ ಗಮನ ಕೊಡ್ತೀನಿ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಸದ್ಯಕ್ಕೆ ನಾನ್ ಎಲ್ಲಿ ನೋಡಿದ್ರು ಏನ್ ಯೋಚನೆ ಮಾಡಿದ್ರು ನಾನು ನಿಮ್ಮನ್ನೇ ಕಾಣ್ತಾ ಇದ್ದೀನಿ ಮೇಡಮ್. ನಿಮ್ಮ ಸಾಧನೆ, ನೀವು ನಡೆದು ಬಂದಿರುವಂತಹ ಹಾದಿ, ಈ ಕಡೆ ನಮ್ಮ ಕೇಳುಗರು ಕಳಿಸ್ತಿರುವಂತಹ ಸಂದೇಶಗಳು ನಿಮ್ಮನ್ನ ಹೊಗಳಿ ಬಹಳ ಖುಷಿ ಕೊಡ್ತಾ ಇದೆ. ಒಂದ ಲೆಕ್ಕದಲ್ಲಿ ನಮಗೂ ಮಾದರಿ ನೀವು.
1: ಅದು ತುಂಬಾ ತುಂಬಾ ಧನ್ಯವಾದಗಳು. ಅದು ನಿಮ್ ದೊಡ್ಡತನ ಅಂತಾನೆ ನಾನು ಹೇಳ್ತೀನಿ.
0: ದೊಡ್ಡ ಮಾತು ಮೇಡಮ್. ಮೇಡಮ್, ನೀವು 2000 ಇಸವಿಯಲ್ಲಿ ಪೈರೋಟೆಕ್ನಾಲಜಿಸ್ಗೆ ಸೇರ್ತೀರಾ. ಅಲ್ಲಿಂದ ಇವತ್ತಿನ ತನಕ ಸಂಸ್ಥೆ ಹೇಗೆ ಬೆಳೆದು ಬಂತು, ಅದರ ಉತ್ಪನ್ನಗಳು, ಕೊಡ್ತಾ ಇರುವಂತ ಸೇವೆಗಳು, ಮಾರುಕಟ್ಟೆ ಸೇವೆಗಳು ಯಾವ್ದ್ಯಾವ್ದು?
1: ಮೇಡಮ್, 2000 ಇಸವಿನಲ್ಲಿ ನಾನು ಪೈರೋಟೆಕ್ನಾಲಜಿಸ್ ಸೇರಿದೆ. ಆವಾಗ ನಾವು ತುಂಬ ಸಣ್ಣವರಾಗಿದ್ವಿ. ಒಂದು ಸಣ್ಣ ರೂಮಲ್ಲೇ ನಾವು ಪೈರೋಟೆಕ್ನಾಲಜಿಸ್ ಅಂತ ಶುರು ಮಾಡಿದ್ದು. ಇವಾಗ ನಮ್ಮದೇ ಓನ್ ಫ್ಯಾಕ್ಟ್ರಿ, ಕನಕ್ಪುರದಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಇವಾಗ ಒಂದು 25 ಜನ ನಮ್ಮ ಜೊತೆ ಕೆಲಸಕ್ಕಿದ್ದಾರೆ, ಜೊತೆಗೆ ಕಾಂಟ್ರಾಕ್ಟ್ ಮೇಲೂ ನಾವು ತಗೊಂಡಿದ್ದೀವಿ. ಅಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ನಮ್ದು ಏನು ಅಂತಂದರೆ, ಮೊದಲಿಂದ ಡೇ ಒನ್ನಿಂದನೂ ನಮ್ಮದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಬಿಸ್ನೆಸ್ಸು. ಏನು ಅಂತಂದರೆ, ಆಫ್ ದ ಶೆಲ್ಫ್ ಕೆಮಿಕಲ್ ಮಾರುವಂಥ ಬಿಸ್ನೆಸ್ ಅಲ್ವೇ ಅಲ್ಲ ನಮ್ಮದು. ಕಸ್ಟಮರ್ಗೆ ಏನಿದೆ ರಿಕ್ವೈರ್ಮೆಂಟು, ಇವಾಗ ನಾನು ಒಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ಇಂಡಸ್ಟ್ರೀಸ್ಗೆಲ್ಲ ಹೋಯಿತು ಅಂತಂದರೆ ರಸ್ಟಿಂಗ್ ಅನ್ನೋದು ಭಾಳ ದೊಡ್ಡ ವಿಷಯ, ತುಂಬ ದೊಡ್ಡ ಇಶ್ಯೂ. ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಲಾಸ್ ಆಗ್ತಾ ಇರುತ್ತಲ್ಲಿ. ಇಂಡಸ್ಟ್ರೀಸ್ ಏನು ಮಾಡ್ತಾರೆ ಅಂತಂದರೆ, ಕನ್ವೆನ್ಷನಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ.

0: ಆ ಥರ ದ್ರವ್ಯಗಳನ್ನ ಉಪಯೋಗ ಮಾಡಿ ಆ ರಸ್ಟ್ನ ತೆಗಿತಾರೆ. ಅದರಿಂದ ಎರಡಾಗತ್ತೆ, ಒಂದು ಆ ಸಬ್ಸ್ಟ್ರೇಟ್ ಅಥವಾ ಮೆಟಲ್ ಏನಿರುತ್ತೆ, ಕಬ್ಬಿಣ ಏನಿರುತ್ತೆ, ಅದನ್ನು ಅದು ತಿಂದಾಕ್ಬಿಡುತ್ತೆ. ಜೊತೆಗೆ ನಮ್ಮ ಪರಿಸರನ ಅಷ್ಟು ಕಲುಷಿತ ಮಾಡುತ್ತೆ. ಅದ್ರ ಜೊತೆ ಕೆಲಸ ಮಾಡ್ತಾ ಇರೋರ ಗೋಳಂತೂ ಜೀವನ ಅಂತೂ ಹೇಳೋಕ್ಕಾಗೋದೇ ಇಲ್ಲ. ಅದು ಯಾವುದೇ ಪ್ಲೇಟಿಂಗ್ ಇಂಡಸ್ಟ್ರಿ ಇರಲಿ, ಯಾವುದೇ ಇಂಡಸ್ಟ್ರಿ, ಎಲ್ಲವರು ಈ ಥರ ಆ್ಯಸಿಡ್ಸು ಅಥವಾ ಆಲ್ಕಲೀಸ್ ಎಲ್ಲ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ. ತುಂಬಾ ಹಜಾರ್ಡಸ್ ಎನ್ವಿರಾನ್ಮೆಂಟ್ ಇರುತ್ತೆ. ಅದನ್ನು ನಾವು ಮೊದಲಿಂದನೂ ಇಂಡಸ್ಟ್ರಿನಲ್ಲಿ ಹೋಗಿ ನೋಡಿದಾಗ ನಮಗೆ ಒಂದೇ ಒಂದು ಅನಿಸಿದ್ದು, ನಮ್ಮ ಕೈಯಲ್ಲಾದರೆ ಇದನ್ನು ಚೇಂಜ್ ಮಾಡೋಕ್ಕೆ ಏನಾದರೂ ಒಂದು ಸಣ್ಣ ರೀತಿಯಲ್ಲಾದರೂ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮ ಹತ್ರ ಇರೋದು ಮದರ್ ಅರ್ತ್ ಒಂದೇ, ಅದನ್ನು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ನಾವು ಅದನ್ನು ಸಸ್ಟೈನಬಲ್ ಮಾಡಬೇಕು. ಈ ಕಲುಷಿತನ, ಈ ಹಜಾರ್ಡ್ನ ಇಂಡಸ್ಟ್ರಿಯಿಂದ ಮತ್ತು ಅರ್ತಿಂದ ನಾವು ತೆಗೆದು ಹಾಕಬೇಕು ಅನ್ನೋದು ನಮಗಿತ್ತು. ಯಾಕೆಂದರೆ ಭೂಮಿ ತಾಯಿಗೆ ಸೇವೆ ಮಾಡೋದು ನಾವು ಬರೀ ಆರ್ಮಿನಲ್ಲಿ ಇದ್ದರೆ ಮಾತ್ರ ಸೇವೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಭೂಮಿ ತಾಯಿನ ನಾವು ಕ್ಲೀನಾಗಿ ಇಟ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರೂ ಅದು ನಾವು ನಮ್ಮ ದೇಶಕ್ಕೆ ನಮ್ಮ ಭೂಮಿ ತಾಯಿಗೆ ಮಾಡೋ ಸೇವೆನೇ. ಆ ಒಂದು ಸಸ್ಟೈನಬಲ್ ಟೆಕ್ನಾಲಜಿ ಜೊತೆನಲ್ಲೇ ನಾವು ಪೈರೋಟೆಕ್ನಾಲಜೀಸ್ನ ಶುರು ಮಾಡಿದ್ದು. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈ ಕನ್ವೆನ್ಷನಲ್ ಮೆಥಡ್ಸ್ ಆಫ್ ಕ್ಲೀನಿಂಗ್ ಇಂಡಸ್ಟ್ರಿನಲ್ಲಿ ಏನು ಯೂಸ್ ಮಾಡ್ತಾರೆ ಅದು ಎಲ್ಲದಕ್ಕೂ ಆಲ್ಟರ್ನೇಟಿವ್, ತುಂಬ ಪರಿಸರ ಸ್ನೇಹಿ. ಯಾರು ಅದನ್ನು ಉಪಯೋಗ ಮಾಡ್ತಾರೆ ಅವರ ಆರೋಗ್ಯಕ್ಕೂ ಏನೂ ಆಗಬಾರದು. ನೀವು ಕೈಯಲ್ಲಿ ಮುಟ್ಟಿದ್ರು ನಿಮ್ಗೆ ಆ ಕೆಮಿಕಲ್ ಏನೂ ಆಗಲ್ಲ. ಆ ಥರ ಸೊಲ್ಯೂಷನ್ಸ್ನ ನಾವು ಡೆವಲಪ್ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಬರೀ ಸೊಲ್ಯೂಷನ್ ಡೆವಲಪ್ ಮಾಡಿ ಅದನ್ನು ನಾವು ಮಾರ್ತೀವಿ ಅಂತಲ್ಲ ನಮ್ಮ ಬಿಸ್ನೆಸ್ಸು. ಕಸ್ಟಮರ್ ರಿಕ್ವೈರ್ಮೆಂಟ್ ಏನು, ಅವ್ನು ಪ್ರಸ್ತುತವಾಗಿ ಏನು ಮಾಡ್ತಾ ಇದ್ದಾನೆ, ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು, ಆ ಥರ ಒಂದು ಟೋಟಲ್ ಸೊಲ್ಯೂಷನ್ ಪ್ಯಾಕೇಜ್ ನಾವು ಕೊಡ್ತೀವಿ. ಸೊ ಇಟ್ ಈಸ್ ನಾಟ್ ಎನ್ ಆಫ್ ದ ಶೆಲ್ಫ್ ಸೆಲ್ಲಿಂಗ್ ಆಫ್ ಕೆಮಿಕಲ್, ಇಟ್ ಈಸ್ ಎ ಟೋಟಲ್ ಎಂಡ್ ಟು ಎಂಡ್ ಸೊಲ್ಯೂಷನ್ ನಾವು ಕಸ್ಟಮರ್ಗೆ ಕೊಡೋದು. ಅವರು ಅದು ಕ್ಲೀನಿಂಗ್ ಮಾಡೋಕ್ಕೆ ಹಿಂದೆ ಏನು ಮಾಡ್ತಿದ್ದಾರೆ ಪ್ರೋಸೆಸಸ್ಸು, ಅದರಿಂದ ಮುಂದೆ ಏನಾಗುತ್ತೆ, ರೈಟ್ ಫ್ರಮ್ ರಾ ಮೆಟೀರಿಯಲ್ ಸ್ಟೇಜ್ ಟು ದ ಪ್ಯಾಕಿಂಗ್ ಸ್ಟೇಜ್ ಟು ದ ಕಸ್ಟಮರ್ ಡೆಲಿವರಿ ಪ್ಲೇಸ್ವರೆಗೂ ಏನೇನಿದೆ ಅದಷ್ಟು ಪ್ರೋಸೆಸ್ ಸ್ಟಡಿ ಮಾಡಿ ಯಾವುದೂ ತೊಂದರೆ ಇಲ್ಲದಂಗೆ ಇನ್ ಟೋಟಾಲಿಟಿ ನಾವು ಸೊಲ್ಯೂಷನ್ ಕೊಡ್ತೀವಿ. ಹಾಗಾಗಿ ನೀವು ಕಾಂಪಿಟೇಟರ್ಸು ಅಂತ ಏನಾದರೂ ನೋಡಿದ್ರೆ, ಅವರ್ ಕಾಂಪಿಟೇಟರ್ಸ್ ಮೇ ಗಿವ್ ಓನ್ಲಿ ಎ ಪಾರ್ಷಿಯಲ್ ಸೊಲ್ಯೂಷನ್, ಬಟ್ ವಿ ಗಿವ್ ಎನ್ ಎಂಡ್ ಟು ಎಂಡ್ ಸೊಲ್ಯೂಷನ್ ಟು ಎ ಕಸ್ಟಮರ್. ಒನ್ಸ್ ಎ ಕಸ್ಟಮರ್ ಆಲ್ವೇಸ್ ಎ ಕಸ್ಟಮರ್ ಟು ಅಸ್. ಏನಕ್ಕಂದರೆ ನಮ್ಮದು ಎಲ್ಲ ಪ್ರಾಜೆಕ್ಟ್ಸು ಅಥವಾ ಎಲ್ಲ ಸೊಲ್ಯೂಷನ್ಸು ಕಸ್ಟಮ್ ಬಿಲ್ಟ್ ಆಗಿರುತ್ತೆ, ಅಂದರೆ ಟೈಲರ್ ಮೇಡ್. ಲೈಕ್ ಈಗ ನಮ್ಮ ಸೈಜ್ದು ಟೈಲರ್ ನಮಗೆ ಮಾತ್ರ ಹೊಲಿಯೋಕ್ಕಾಗೋದು, ನನ್ನ ಸೈಜ್ ನಿಮಗಾಗಲ್ಲ. ಸೊ ಒಂದೊಂದು ಕಸ್ಟಮರ್ ಅದು ರಿಕ್ವೈರ್ಮೆಂಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೆ ಬೇಕಾಗಿರೋ ಅಂಥದ್ದನ್ನು ಕಸ್ಟಮ್ ಬಿಲ್ಡ್ ಅಥವಾ ಟೈಲರ್ ಮೇಕ್ ಮಾಡಿ ನಾವು ಕೊಡ್ತೀವಿ. ಹಾಗಾಗಿ ಕಾಂಪಿಟೇಟರ್ಸ್ ಅನ್ನೋದು ನನಗೆ ನನ್ನ ನಾಲೆಡ್ಜ್ಗೆ ಪ್ರಕಾರ ಯಾರೂ ಇಲ್ಲವೇ ಇಲ್ಲ ಅಂತ ನಾನು ಹೇಳಿದ್ರೆ ತಪ್ಪೇನಾಗಲ್ಲ. ಇರಬಹುದು, ಬಟ್ ಓನ್ಲಿ ಪಾರ್ಷಿಯಲ್ ಸೊಲ್ಯೂಷನ್ಸ್ ಎ ಕಸ್ಟಮರ್ ಕ್ಯಾನ್ ಗೆಟ್ ಫ್ರಮ್ ಅವರ್ ಕಾಂಪಿಟೇಟರ್ಸ್. ನಮ್ಮ ಹತ್ರ ಬಂತು ಅಂತಂದರೆ ಎಂಡ್ ಟು ಎಂಡ್ ಸೊಲ್ಯೂಷನ್ ನಾವು ಕೊಡ್ತೀವಿ ಅವ್ರಿಗೆ.
1: ಕರೆಕ್ಟ್. ಮುಂದಿನ ಪ್ರಶ್ನೆಗೂ ಕೂಡ ಸೇರಿಸಿ ನೀವು ಉತ್ತರ ಕೊಟ್ಬಿಟ್ರಿ. ಬೇರೆ ಸ್ಪರ್ಧಿಗಳಿಗಿಂತ ನೀವು ಹೇಗೆ ಭಿನ್ನ ಅಂತ ಕೇಳೋದಕ್ಕಿದ್ದೆ. ಸೊ ನನ್ನ ಈ ಪ್ರಶ್ನೆಗೆ ಕೂಡ ಉತ್ತರ ಸಿಕ್ತು. ಇದ್ರ ಜೊತೆಗೆ ನೀವಾಗಲೇ ಹೇಳಿದ ಹಾಗೆ ನಾವು ಪರಿಸರವನ್ನು ಉಳಿಸ್ಕೊಳ್ಳೋ ಅಂತ ಮಹತ್ತರ ಜವಾಬ್ದಾರಿ ನಮ್ಮ ಮೇಲೆ ಇರುವಂಥದ್ದು. ಈ ಪರಿಸರದ ಉಳಿವಿಗಾಗಿ ನಿಮ್ಮ ಸಂಸ್ಥೆ ಈ ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ ಮತ್ತಿನ್ನ ಯಾವ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದೆ?
0: ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಇವಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಪ್ರಸ್ತುತವಾಗಿ ನೀವು ನೋಡಿದ್ರೆ CSR ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾರೆ, ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು ಒಂದಷ್ಟು ಫಂಡ್ ತೆಗೆದಿಟ್ಟು ಏನೋ ಸೊಸೈಟಿಗೆ ಒಂದಷ್ಟು ಸರ್ವಿಸ್ ಮಾಡ್ತೀವಿ, ಏನೋ ಸೋಷಿಯಲ್ ವರ್ಕ್ ಮಾಡ್ತೀವಿ ಅಂತ. ಬಟ್ ನಾವು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೋರ್ ಆ್ಯಕ್ಟಿವಿಟಿ ಇಂಡಸ್ಟ್ರಿನಲ್ಲಿ. ಸೊ ಹಾಗಾಗಿ ಹಜಾರ್ಡ್ನ ಅಷ್ಟನ್ನು ತೆಗೆದುಹಾಕಿ ಪರಿಸರ ಸ್ನೇಹಿ ಕ್ಲೀನರ್ಸು ಸೊಲ್ಯೂಷನ್ಸು ಕೊಡೋದೇ ನಮ್ಮದು. ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ನಮ್ಮ ಕೆಲಸ, ದಟ್ ಈಸ್ ಅವರ್ ಕೋರ್ ಆ್ಯಕ್ಟಿವಿಟಿ. ಆ ಥರ ನಾವು ಮಾಡ್ಕೊಂಡಿದ್ದೀವಿ.
1: ನೀವು ಎಷ್ಟರ ಮಟ್ಟಿಗೆ ಅದರಲ್ಲಿ ಗೆದ್ದಿದ್ದೀರಿ ಅನ್ನೋದಕ್ಕೆ ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಜೊತೆನೇ ಕೆಲಸ ಮಾಡಿರೋವಂಥವ್ರು ಸಂದೇಶ ಕಳಿಸಿದ್ದಾರೆ. ಮೀರಾ ಶ್ರೀನಿವಾಸ್ ಅವರ ಜೊತೆ ನಾನು ಕೆಲವು ಪರಿಸರ ಸುಧಾರಣೆಯ ಕೆಲಸಗಳನ್ನು ಪೈರೋ ಮೂಲಕ ಮಾಡಿದ್ದೆ. ಅವರ ಸರಳತೆ, ನಿಷ್ಕಲ್ಮತೆ, ಬದ್ಧತೆ ನೋಡಿ ನಾನು ನಿಜಕ್ಕೂ ತುಂಬ ಪ್ರಭಾವಿತನಾಗಿದ್ದೆ. ಮೀರಾ ಅವರು ಈ ಮಟ್ಟಕ್ಕೆ ಬೆಳೆದಿರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನನ್ನ ಮನಸ್ಸಿನಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತೀನಿ ಅಂತ ಜಿತೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ.
0: ಜಿತೇಂದ್ರ ಅವರೇ, ನಿಮ್ಮ ಹ್ಯುಮಿಲಿಟಿ ಮತ್ತು ನಿಮ್ಮ ಔದಾರ್ಯ ವರ್ಡ್ಸ್ಗೆ ಐ ಆಮ್ ಟೋಟಲಿ ಬೌಂಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್
1: ಮೇಡಮ್. ನಾವು ಬೆಳಗ್ಗೆಯಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನಮ್ಮ ಕೇಳಗರು ಅವರ ಒಂದು ದೃಷ್ಟಿಕೋನದಲ್ಲಿ ಹೆಣ್ಣುಮಕ್ಕಳು ಈ ವೃತ್ತಿ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವರು ಹೇಳಿರುವಂತ ಒಂದಷ್ಟು ವಿಚಾರಧಾರೆಗಳನ್ನ ನಾನೀಗ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ ಸಂದೇಶವನ್ನ ಕಳಿಸಿದ್ರು. ಕೈಗಾರಿಕೆ ಅನ್ನೋ ಕ್ಷೇತ್ರ ಬಂದಾಗ ಹೆಣ್ಮಕ್ಳಿಗೆ ಪುರುಷರ ಸಂಖ್ಯೆ ಅಲ್ಲಿ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡೋದು ಕಷ್ಟ ಆಗತ್ತೆ.

0: ಮೇಜರ್ ಸವಾಲು ಅದೇ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ, ಈಗಾಗಲೇ ನೀವು ಇದನ್ನು ಫೇಸ್ ಮಾಡಿಬಿಟ್ಟಿದ್ದೀರಿ?
1: ಖಂಡಿತ, ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದು ನಿಜವಾಗ್ಲೂ ಚಾಲೆಂಜೇನೆ. ಬಟ್ ಇಲ್ಲಿ ಒಂದೇ ಏನು ಬರುತ್ತೆ ಅಂದರೆ, ನಾನು ಸಾಧಕಿ ಆಗಬೇಕಾ ಅಥವಾ ನನಗಾಗಲ್ಲ ಅಂತ ನಾನು ಹೇಳಿಕೊಂಡು ನಾನು ಹಿಂದೆ ಸರಿಬೇಕಾ ಅನ್ನೋದು ನಮ್ಮಲ್ಲಿದೆ. ಎರಡೂ ಶಕ್ತಿ ನಮ್ಮಲ್ಲಿದೆ. ನಾವು ಹಿಂದೆನೂ ಹೊಟ್ಟೋಗ್ಬಿಡ್ಬೋದು, ಆಗಲ್ಲಪ್ಪ ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅಂತ. ನಾವೇ ನಮ್ಮ ನಮ್ಮ ದಾರಿನ ಕಂಡು ಹಿಡ್ಕೊಂಡು ಅಲ್ಲೇ ನಾವು ಸಾಧಕರಾಗೋ ಸಾಧ್ಯತೆಗಳು ಇರುತ್ತೆ. ದೇವ್ರು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂದರೆ ನಮ್ಮನ್ನ ಏನಕ್ಕೂ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಖಂಡಿತ ನಾವು ಆ ಆ್ಯಂಗಲಲ್ಲಿ, ಪಾಸಿಟಿವ್ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಯಾವ ಥರ ಅಟ್ಮಾಸ್ಫಿಯರ್ ಇದ್ದರೂ ನಾವು ಕೆಲಸ ಮಾಡೋಕ್ಕಾಗತ್ತೆ, ಖಂಡಿತ ಆಗತ್ತೆ.
0: ನೀವು ಹೇಳಿದ್ರಲ್ಲ ಮೇಡಮ್, ಇವಾಗ ಇದೇ ವಿಚಾರ ಇಟ್ಕೊಂಡು ಮತ್ತೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಹುಸೇನ್ ಭಾಷಾ ಸಾತ್ ಮೇಲ್ನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಹೆಣ್ಮಕ್ಳು ಎಷ್ಟೇ ಧೈರ್ಯವಂತರಾಗಿದ್ರು ಕೂಡ, ಏನನ್ನೇ ಮಾಡಬೇಕು ಅನ್ನೋ ಹಠಾಚಲ ಇಟ್ಕೊಂಡಿದ್ರು ಕೂಡ, ಕುಟುಂಬದವರ ಸಹಕಾರ ಪ್ರೋತ್ಸಾಹ ಇಲ್ಲ ಅಂದರೆ ಯಾವುದೇ ಸಮಸ್ಯೆ ಬಂದರೂ ಎದುರಿಸೋದಕ್ಕೆ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಅದು ನೂರಕ್ಕೆ ನೂರು ಸತ್ಯ. ಅದು ಯಾವುದೇ ಹೆಣ್ಮಗಳು ಸಾಧನೆ ಮಾಡಬೇಕು ಅಂತಂದರೆ ಅವ್ರ ಫ್ಯಾಮಿಲಿ ಅವ್ರ ಹಿಂದೆ ಇದ್ದರೆ ಮಾತ್ರನೇ ಆಗತ್ತೆ. ಅದರಲ್ಲೂ ನಾನು ತುಂಬ ಲಕ್ಕಿ ಅಂತಲೇ ಹೇಳಬೇಕು. ನನ್ನ ಎಂಟೈರ್ ಫ್ಯಾಮಿಲಿ ನನ್ನ ಹಿಂದೆ ಇದ್ದಿದೆ. ನನಗೆ ಎಂಥ ಸಪೋರ್ಟ್ ಬೇಕಾದರೂ ಎಲ್ಲರೂ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ, ನಂದು ಸಿಬ್ಲಿಂಗ್ಸು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಒಂದಿಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ನಾನು ಇಷ್ಟು ದೂರ ಬರೋಕ್ಕಾಗಿರೋದು, ಅದಿಲ್ಲ ಅಂತ ಇಲ್ಲವೇ ಇಲ್ಲ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮದು ಒಂದು ಏಮು, ಒಂದು ಗುರಿ ಅಂತ ಇರುತ್ತೆ. ಯಾವ ಪ್ರಶ್ನೆಗೂ, ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇಲ್ಲದೇ ಇಲ್ಲ. ಮನೆಯವ್ರನ್ನ ನಾವು ಹೇಗಾದರೂ ಕನ್ವಿನ್ಸ್ ಮಾಡ್ಬೋದು, ನಮ್ಮ ಮಾತಲ್ಲದೆ ನಮ್ಮ ಮನೆಯವ್ರು ಬೇರೆ ಯಾರ ಮಾತು ಕೇಳೋಕ್ಕಾಗತ್ತೆ?
0: ಹೌದು.
1: ಹಾಗಾಗಿ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ನಾವು ವರ್ಕ್ ಮಾಡಿದ್ರೆ ಖಂಡಿತ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ಖಂಡಿತ ನಮ್ಮ ಪ್ಯಾಷನ್ಗೆ ಅವರು ಬೆಂಬಲವಾಗಿ ನಿಲ್ತಾರೆ. ನಾವು ಮುಂದುವರೆದು ನಾವು ಹೆಸರು ಮಾಡೋದು ಅವ್ರಿಗೂ ತುಂಬ ಹೆಮ್ಮೆ ತರುವಂಥ ವಿಷಯನೇ, ಖಂಡಿತ ಅದಾಗತ್ತೆ.
0: ಒಂದು ಲೆಕ್ಕದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಮುಖ್ಯ ಅಂತ
1: ತುಂಬಾ ಮುಖ್ಯ. ನೀವು ಮನೆಯಲ್ಲಾಗಲಿ ಯಾವುದೇ ರಿಲೇಷನ್ಶಿಪ್ ಆಗಲಿ, ನಮ್ಮಲ್ಲಿಗೆ ನಾವೇ ಕಮ್ಯುನಿಕೇಟ್ ಮಾಡ್ಕೋಬೇಕಾದ್ರೂ ಪಾಸಿಟಿವ್ ಥಾಟ್ಸ್ನ ನಮಗೆ ನಾವು ಹಾಕ್ಕೋಬೇಕು. ಆ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟು. ಆವಾಗಲೇ ಯಾವುದಲ್ಲಾದರೂ ನಾವು ಸಾಧನೆ ಮಾಡೋಕ್ಕೆ, ಯಶಸ್ಸು ಸಿಗೋಕ್ಕೆ ಸಾಧ್ಯ.
0: ಮತ್ತೊಬ್ರು ಮೇಡಮ್ ರಮೇಶ್ ಅಂತ ಹೇಳಿ ಬಿಡದೆಯಿಂದ ಬೆಳಗ್ಗೆ ಸಂದೇಶವನ್ನು ಕಳಿಸಿದ್ರು. ಅವ್ರು ಕೇಳ್ತಾದರೆ, ಮೂರು ವಿಚಾರನ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದು ಬಂದು ಶಿಫ್ಟ್ನಲ್ಲಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ?
1: ಅದು ಫಸ್ಟ್ ಆಫ್ ಆಲ್, ನಾನು ಮೊದಲು ಶುರು ಮಾಡಿದಾಗ ಶಿಫ್ಟಲ್ಲೆಲ್ಲ ಹೆಂಗಸರು ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಇವಾಗಿನ ಟ್ರೆಂಡ್ ಹೇಗಿದೆ ಅಂತಂದರೆ, ಅಫ್ಕೋರ್ಸ್ ನಾನು ನಮ್ಮನೆ ಸುತ್ತಮುತ್ತ ನೋಡಿರೋದ್ರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ನಾಟ್ ಟು ಟೇಕ್ ಎನಿಥಿಂಗ್ ಒಫೆನ್ಸಿವ್. ಎಷ್ಟೋ ಹೆಣ್ಮಕ್ಕಳು ನಾವು ರಾತ್ರಿ ಶಿಫ್ಟೇ ನಮಗೆ ಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಹೋಗಿ ಕೆಲಸ ಮಾಡೋ ಅಂಥವರು ಕಾಲ್ ಸೆಂಟ್ರು, ಬಿ ಪಿ ಒನಲ್ಲಿ ತುಂಬ ಜನ ಇದ್ದಾರೆ ಹೆಣ್ಮಕ್ಕಳು. ಕಷ್ಟ ಅನ್ನೋದು ಪ್ರಾಬಬ್ಲಿ ಹೆಣ್ಮಕ್ಳಿಗೆ ಇವಾಗ ಗೊತ್ತೇ ಇಲ್ಲ ಅನಿಸುತ್ತೆ, ಆ ವರ್ಡ್ ಡಿಕ್ಷನರಿಯಿಂದ ತೆಗೆದಾಕ್ಬಿಟ್ಟಿದ್ದಾರೆ.
0: ಮೇಡಮ್ ಇನ್ನೊಬ್ರು ಹೇಳ್ತಾ ಇದಾರೆ, ಹೆಣ್ಮಕ್ಳು ಜಾಸ್ತಿ ಆಯ್ಕೆ ಮಾಡೋದೇನಂದ್ರೆ ಒಬ್ಬರೇ ಇರಬೇಕು, ಕಾಮ್ ಆಗಿರಬೇಕು ಕೆಲಸ ಮಾಡೋ ಜಾಗದಲ್ಲಿ ಅಂತ ಹೇಳಿ. ಆದರೆ ಸುತ್ತ ಈ ಥರ ಪುರುಷ ಸಹೋದ್ಯೋಗಿಗಳಿದ್ದಾಗ ಏನೋ ಒಂಥರ ಕಿರಿಕಿರಿ ಫೀಲ್ ಮಾಡ್ತಾರೆ, ಅದು ಕೂಡ ಅವ್ರಿಗೊಂದು ಸಮಸ್ಯೆ ಅಂತ ಹೇಳ್ತಾ ಇದಾರೆ.
1: ಆ ಥರ ಹೇಳೋದಾದರೆ ಆವಾಗ ನಾನು ಒಂದೇ ಮಾತು ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಅದು ಅರ್ಥ ಆಗ್ಬಿಡುತ್ತೆ.
0: ಬಟ್ ಆಚೆ ಬರಬೇಕಲ್ವಾ?
1: ಖಂಡಿತ ಆಚೆ ಬಂದರೆ ತಾನೇ ಸಾಧನೆ ಆಗೋದು. ನಾವು ಕಂಫರ್ಟ್ ಝೋನಲ್ಲೇ ಇದ್ದರೆ ಕಂಫರ್ಟಬಲ್ ಆಗೇ ಇದ್ದುಬಿಡ್ತೀವಿ. ನಾವು ಪ್ರಪಂಚ ನೋಡೋಕ್ಕೂ ಆಗಲ್ಲ, ಜಗತ್ತನ್ನ ಗೆಲ್ಲಕ್ಕೂ ಆಗಲ್ಲ, ಸಾಧನೆ ಅನ್ನೋದು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಸೊ ನಾವು ಪ್ರಪಂಚ ಅಂತಿದ್ರೆ ಹೆಣ್ಣು ಗಂಡು ಇಬ್ಬರೂ ಇರೋ ಜಾಗನೇ ಪ್ರಪಂಚ ಅಲ್ವಾ? ಸೊ ಅದರಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಾವು ಖಂಡಿತ ಕಲ್ತ್ಕೋಬೇಕು. ಆ ಕಿರಿಪಿರಿ ಇದು ಇದೆಲ್ಲನೂ ದೇರ್ ಆಲ್ ಚಾಲೆಂಜಸ್. ಅದರಿಂದ ನಾವು ಹೇಗೆ ಅದನ್ನು ಫೇಸ್ ಮಾಡಬೇಕು, ಹೇಗೆ ಆಚೆ ಬರಬೇಕು, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕೇ ಹೊರತು, ಯಾವ್ದು ನಮ್ಗೆ ಕಿರಿಕಿರಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿಬಿಟ್ರೆ ನಾವು ಸಾಧಕರಾಗ್ಬಿಡ್ತೀವಿ.
0: ಫೈನಲಿ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ, ದೈಹಿಕ ಸಾಮರ್ಥ್ಯದ ಬಗ್ಗೆ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಅದೊಂದು ಸವಾಲು ಅಂತ ಹೇಳ್ತಾ ಇದ್ದಾರೆ, ಒಪ್ತೀರಾ?
1: ನಾನು ಒಪ್ಪೋಕೆ ಸ್ವಲ್ಪ ಕಷ್ಟನೇ ಮೇಡಮ್, ಯಾಕೆಂದರೆ ನಾನು ಕಣ್ಣಾರೇ ನೋಡಿರೋದು ನಾನು ಹೇಳ್ತೀನಿ. ತುಂಬ ಇಂಡಸ್ಟ್ರೀಸ್ಗೆ ನಾನು ಹೋಗಿ ನೋಡಿದ್ದೀನಿ. ಶಾಪ್ ಫ್ಲೋರಲ್ಲಿ ಹೆಣ್ಮಕ್ಕಳು ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಅವ್ರ ಗಂಡಸರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು. ಅವರು ಫೋರ್ಕ್ ಲಿಫ್ಟ್ ಆಪ್ರೇಟ್ ಮಾಡೋದಾಗಲಿ, ನೀವು ಎಂಥ ದೊಡ್ಡ ಎಕ್ವಿಪ್ಮೆಂಟ್ ಆಪ್ರೇಟ್ ಮಾಡೋದಾಗಲಿ, ಅವ್ರು ಎಲ್ಲ ಮಾಡ್ತಾ ಇದ್ದಾರೆ. ದೈಹಿಕ ಶಕ್ತಿ ಕಡಿಮೆ ಅಂತ ಖಂಡಿತ ಅವ್ರಿಗೆ ಇಲ್ಲವೇ ಇಲ್ಲ. ಒಂದು ಹೆಣ್ಣು ಮಗುನ ಹಡಿತಾಳೆ ಅಂತಂದ ಮೇಲೆ ಅದಕ್ಕಿಂತ ದೈಹಿಕ ಶಕ್ತಿ ಟೆಸ್ಟು ಬೇರೆ ಒಂದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಖಂಡಿತ ಶಿ ಹ್ಯಾಸ್ ಆಲ್ ದ ಕೇಪಬಿಲಿಟಿ, ಶಿ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಬಿಯಾಂಡ್ ಸ್ಪೇಸ್.
0: ಸೊ ನಾವು ಈಕ್ವಲ್ ಆಗಿದ್ದೀವಿ ಎಲ್ಲ ಸಾಮರ್ಥ್ಯದಲ್ಲಿ,
1: ಮೋರ್ ದನ್ ಈಕ್ವಲ್ ಅಂದ್ರೂ ತಪ್ಪೇನೂ ಇಲ್ಲ.
0: ಓಕೆ, ಮತ್ತೊಬ್ರು ಇಲ್ಲಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ.

0: ಮಿತ್ರ ಅವರು ಸಂಡೂರ್ನಿಂದ ಎಕ್ಸಾಕ್ಟ್ಲಿ ನಾನು ನಿಮ್ಮ ಮಾತುಗಳನ್ನೆಲ್ಲದಕ್ಕೂ ಕೂಡ ಅಗ್ರಿ ಮಾಡ್ತೀನಿ ಮೇಡಮ್. ಯಾವುದೇ ಅನುಮಾನ ಇಲ್ಲ. ಪ್ರತಿ ಹೆಣ್ಮಗಳು ನಿಮ್ಮ ಥರ ಆಗ್ಬಿಟ್ರು ಅಂತ ಹೇಳಿದ್ರೆ ಭಗವಂತ ನಮಗೆ ಕೊಟ್ಟಿರೋ ಅಷ್ಟೂ ಶಕ್ತಿನ ನಾವು ಬಳಸ್ಕೊಂಡಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಇಷ್ಟವಾಗ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ದಯವಿಟ್ಟು ನಿಮ್ಮ ಪ್ರಾಡಕ್ಟು ನಿಮ್ಮ ಬ್ರ್ಯಾಂಡ್ ಏನು ಅನ್ನೋದನ್ನು ತಿಳಿಸಿ ಅಂತ ಹೇಳಿ ಚಂದ್ರಶೇಖರ್ ಕುಮಾರ ಪಾರ್ಕ್ನಿಂದ ಕೇಳ್ತಾ ಇದ್ದಾರೆ.
1: ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕುಮಾರ್ ಪಾರ್ಕಿಂದ. ತುಂಬ ಥ್ಯಾಂಕ್ಸ್ ಸರ್. ಮತ್ತು ಎಲ್ಲ ಶ್ರೋತೃಗಳು ನೀವು ಅಷ್ಟೊಳ್ಳೊಳ್ಳೆ ವರ್ಡ್ಸ್ ಹೇಳಿ ನನಗೆ ಎನ್ಕರೇಜಿಂಗ್ ಆಗಿ ಮಾತಾಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ಆ್ಯಂಡ್ ಸರ್ಸ್ ಯಾರ್ಯಾರು ಕಳಿಸಿದ್ದೀರಾ ಮೆಸೇಜು ಎಲ್ಲರೂ. ಮತ್ತು ನಮ್ಮ ಪ್ರಾಡಕ್ಟ್ಸ್ ಏನು ಅಂತಂದರೆ ಕೆಲವು ಮನೆಯಲ್ಲಿ ಉಪಯೋಗ ಮಾಡುವಂಥ ಪ್ರಾಡಕ್ಟ್ಸ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಫಸ್ಟ್ ಅದ್ರ ಬಗ್ಗೆ ಹೇಳಿಬಿಡ್ತೀನಿ. ಅಮೆಝಾನಲ್ಲಿ ನಮ್ಮದು ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾ ಇದ್ದೀವಿ. ಗ್ರೀನ್ ಸಿ ಅನ್ನೋ ಬ್ರ್ಯಾಂಡಲ್ಲಿ, ಗ್ರೀನ್ ಸಿ ಈಸ್ ಅವರ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಆ ಗ್ರೀನ್ ಸಿ ಅಂತಂದರೆ ಏನು ಅರ್ಥ ಅಂತಂದರೆ ಗ್ರೀನ್ ಕೆಮಿಸ್ಟ್ರಿ ಅಂತ. ಗ್ರೀನ್ ಕೆಮಿಸ್ಟ್ರಿ ಪ್ರಾಡಕ್ಟ್ಸ್ನ ನಾವು ಅಮೆಝಾನಲ್ಲಿ ಮಾರ್ತಾ ಇದ್ದೀವಿ. ಆ ಲಿಂಕ್ಗಳು ಬೇಕಾಯಿತು ಅಂತಂದರೆ ನಾನು ನಿಮ್ಮ ಆರ್ಜೆ ಅವ್ರ ಹತ್ರ ಕೊಟ್ಟಿರ್ತೀನಿ, ಪ್ರಾಬಬ್ಲಿ ಅವ್ರು ಪಬ್ಲಿಷ್ ಮಾಡ್ಬೋದು. ನೀವು ಗ್ರೀನ್ ಸಿ ಪ್ರಾಡಕ್ಟ್ಸ್ ಪೈರೋ ಟೆಕ್ನಾಲಜೀಸ್ ಅಂತ ನೀವು ಹುಡುಕಿದ್ರೆ ನಿಮ್ಗೆ ಸಾಕಷ್ಟು ಮನೆಯಲ್ಲಿ ಉಪಯೋಗ ಮಾಡುವಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ನಾವು ಏನೇನು ಅದಲ್ಲದೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಮಾಡ್ತೀವಿ ಅಂತಂದರೆ ನಾನು ಮೊದಲೇ ಹೇಳಿದಂಗೆ ಬರೀ ಪ್ರಾಡಕ್ಟು ಅಂತ ನಾವು ಮಾಡಲ್ಲ. ಇಟ್ ಈಸ್ ಅ ಟೋಟಲ್ ಟೆಕ್ನಾಲಜಿ ಆರ್ ಅ ಕಾನ್ಸೆಪ್ಟ್ ದಟ್ ವಿ ಯೂಶಲಿ ಗಿವ್. ಇದರಲ್ಲಿ ಕೆಲವು ಪ್ರಾಡಕ್ಟ್ಸ್ ನಾನು ಹೇಳಬೇಕು ಅಂತಂದರೆ ಡಿಗ್ರೀಸಸ್ ಅಂತ ನಾವು ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಅದು ಏನು ಮಾಡ್ತಾರೆ ಅಂದರೆ ತುಂಬ ಕಾಸ್ಟಿಕ್ ಸೋಡಾ ಅನ್ನೋ ಐಟಮ್ನ ಯೂಶಲಾಗಿ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ರೂಮ್ ಟೆಂಪರೇಚರಲ್ಲೇ ವರ್ಕ್ ಆಗೋ ಅಂತ ನಾವು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಲಿಕ್ವಿಡ್ನ ಬಳಕೆ ಮಾಡಿ ಅದನ್ನು ಕ್ಲೀನ್ ಮಾಡೋ ಅಂಥ ಟೆಕ್ನಾಲಜೀಸ್ನ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ರೈಟ್ ಫ್ರಮ್ ಏರೋಸ್ಪೇಸ್ ಟು ಮೆರೀನ್ ಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸಿಂದ ಹಿಡ್ಕೊಂಡು ರೈಲ್ವೇಸ್ ಆಗಲಿ, ನೀವು ಶಿಪ್ ಬಿಲ್ಡಿಂಗಲ್ಲಾಗಲಿ, ನೀವು ಯಾವ ವರ್ಟಿಕಲ್ ನೋಡಿದ್ರು ವಿ ಆರ್ ಸರ್ವಿಂಗ್ ಆಲ್ ದ ಇಂಡಸ್ಟ್ರೀಸ್, ಆಲ್ ದ ವರ್ಟಿಕಲ್ಸ್, ರೈಟ್ ಫ್ರಮ್ ಸಾಫ್ಟ್ವೇರ್ ಕಂಪನೀಸ್ ಆಲ್ಸೋ, ಹಾಸ್ಪಿಟಲ್ಸು ಮತ್ತು ಆಶ್ರಮ್ಸು ಟೆಂಪಲ್ಸು ಎಲ್ಲ ಕಡೆ ನಮ್ಮದು ಸೊಲ್ಯೂಷನ್ಸ್ ಅಷ್ಟು ಸೇಫ್ ಆಗಿರೋದ್ರಿಂದ ಬ್ರಾಸ್ ಕ್ಲೀನರ್ಸು, ಸಿಲ್ವರ್ ಪಾಲಿಷಸ್ಸು, ಗೋಲ್ಡ್ ಕ್ಲೀನಿಂಗ್ ಕೂಡ ನಮ್ಮ ಹತ್ರ ಸೊಲ್ಯೂಷನ್ಸ್ ತಗೊಳ್ತಾರೆ. ಆ ಥರ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನೇನು ಎಲ್ಲರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಬಿಲವರ್ಡ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರು ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಅಂತ ಎಲ್ಲ ನಮಗೆ ಒಳ್ಳೊಳ್ಳೆ ಟೆಕ್ನಾಲಜೀಸ್ ಒಳ್ಳೊಳ್ಳೆ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು 30 ಇಯರ್ಸಿಂದನೇ ಮಾಡ್ಕೊಂಡು ಬಂದಿದ್ದೀವಿ. ನಮ್ದು ಅಷ್ಟು ಟೆಕ್ನಾಲಜಿ, ಅಷ್ಟು ಪ್ರಾಡಕ್ಟ್ಸು ನಮ್ಮ ಸ್ವಂತ R&D ಲ್ಯಾಬ್ ನಮ್ದು ಏನಿದೆ ಕನಕ್ಪುರದಲ್ಲಿ ಅಲ್ಲೇ ನಾವು ಡೆವಲಪ್ ಮಾಡಿರೋ ಇಂಡಿಯನ್ ಬ್ರೈನ್ದು ಟೆಕ್ನಾಲಜೀಸ್ ಅದಷ್ಟೂ ಇಂಡಿಯನ್ ಬ್ರೈನ್ ಪ್ರಾಡಕ್ಟ್ಸು. ಒಂದೇ ಒಂದು ಅಬ್ರಾಡ್ ಕಂಪನಿ ಜೊತೆ ಕೊಲಾಬ್ರೇಷನ್ ಇಲ್ಲ. ಮತ್ತು ಅಷ್ಟು ಅಬ್ರಾಡ್ ಕಂಪನೀಸ್ಗೆ ನೀವು ಜರ್ಮನ್ ಕಂಪನೀಸ್ ಆಗಲಿ ಅಥವಾ ಜಪನೀಸ್ ಕಂಪನಿ ಆಗಲಿ ಅಥವಾ ಅಮೆರಿಕನ್ ಕಂಪನಿ ಆಗಲಿ ಪ್ರತಿಯೊಂದು ಕಂಪನಿಗೂ ನಾವಿಲ್ಲಿಂದ ರಫ್ತು ಮಾಡ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ. ಸೊ ಅದು ನಮ್ಮ ಹೆಗ್ಗಳಿಕೆ. ಮತ್ತು ನಮ್ಮ ರೈಲ್ವೇಸಲ್ಲಿ ನೀವು ಇವಾಗ ನೋಡ್ತಾ ಇದ್ದರೆ ಮೆಟ್ರೋ ಟ್ರೈನ್ಸ್ ಬರ್ತಾ ಇದೆ, ಅದಲ್ಲದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಾ ಇದೆ, ಅಮೃತ್ ಎಕ್ಸ್ಪ್ರೆಸ್ ಅಂತ ಎಲ್ಲ ಬರ್ತಾ ಇದೆ. ಅದಷ್ಟಕ್ಕೂ ಕ್ಲೀನಿಂಗ್ ಪ್ರಾಡಕ್ಟ್ಸ್ನ ಅಬ್ರಾಡಿಂದ ನಮ್ಮ ಇಂಡಿಯಾ ರಫ್ತು ಮಾಡ್ಕೊಳ್ತಾ ಇತ್ತು. ಅದಷ್ಟನ್ನು ನಾವು ಇಲ್ಲೇ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿ ಟೆಸ್ಟಿಂಗ್ ಮಾಡಿ ಅಪ್ರೂವ್ ಮಾಡಿ ಇವಾಗ ಒಂದು 6 ವರ್ಷದಿಂದ ಮೆಟ್ರೋ ಟ್ರೈನ್ಸ್ ಅಷ್ಟನ್ನು ಕ್ಲೀನರ್ಸು ನಮ್ಮ ಕಂಪನಿಯಿಂದನೇ ಹೋಗ್ತಾ ಇದೆ. ಅದಲ್ಲದೆ ವಂದೇ ಭಾರತ್ ಟ್ರೈನ್ ಆಗಲಿ, ಅಮೃತ್ ಎಕ್ಸ್ಪ್ರೆಸ್ ಆಗಲಿ, LHB ಕೋಚಸ್ ಆಗಲಿ, ನೀವು ಯಾವುದೇ ಫಾಸ್ಟ್ ಟ್ರೈನ್ಸ್ ತಗೊಳ್ಳಿ, ರೈಲ್ವೇಸ್ಗೆ ಅಷ್ಟು ನಮ್ಮದೇ ಪ್ರಾಡಕ್ಟ್ಸ್ ಹೋಗ್ತಾ ಇರೋದು.
0: ಬಹಳ ಖುಷಿ ಮೇಡಮ್,
1: ಬಹಳ ಹೆಮ್ಮೆಯಿಂದ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.
0: ಶಾಂತಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ, ಮಹಿಳೆ ಅಂದರೆ ಕೇವಲ ತಾಯಿ ತಂಗಿ ಈ ರೀತಿಯ ಸಂಬಂಧ ಮಾತ್ರ ಅಲ್ಲ, ಆಕೆ ಜಗತ್ತನ್ನೇ ತೂಗುವಂಥ ಕೈಗಳನ್ನು ಹೊಂದಿರೋ ಹೆಣ್ಮಗಳು ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ, ಸ್ಟ್ರಾಂಗು ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಕ್ಕಮಹಾದೇವಿ ಕೊಪ್ಪಳಿಂದ ಹೇಳ್ತಾ ಇದ್ದಾರೆ. ಹಾಗೆ ಧಾರವಾಡದಿಂದ ವಾಣಿಶ್ರೀ ಅವರು ಸಂದೇಶವನ್ನು ಕಳಿಸಿ, ಸ್ವತಃ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಸ್ಟ್ರಾಂಗು ಭಯಪಡದೆ ಮುನ್ನುಗ್ತಾರೆ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಬಳ್ಳಾರಿ ಕಂಪ್ಲಿ ರಾಮಸಾಗರದಿಂದ BM ವಿಶ್ವನಾಥ್ ಅವರು, ನಿಮ್ಮ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಮಯ ಮೀರ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಸಮೀಪಿಸಿಬಿಟ್ಟಿದೆ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ನೀವು ತುಂಬ ಡಿಟೇಲ್ಡ್ ಆಗಿ ನಮಗೆ ತೋರಿಸ್ಕೊಟ್ರಿ ಮೇಡಮ್. ತುಂಬ ಹೃದಯದ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು ಸೋ ಮಚ್. FM ರೇನ್ಬೋಗೂ ಅಷ್ಟೇ, ಮತ್ತು ನಮ್ಮ ಕೇಳುಗರಿಗೂ ಅಷ್ಟೇ. ಮತ್ತು ನಾನು ಇವತ್ತಿಲ್ಲಿ ಕೂತ್ಕೊಂಡು ಒಂದು ಸಾಧಕಿಯಾಗಿ ನಾನು ಮಾತಾಡೋದಕ್ಕೆ ತುಂಬ ತುಂಬ ಜನದ ಸಪೋರ್ಟ್ ನನಗಿದ್ದಿದೆ. ಸೊ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಫ್ರೆಂಡ್ಸು, ನನ್ನ ಕಾಲೇಜ್ ಮೇಟ್ಸು, ನನ್ನ ಮೆಂಟರ್ಸು, ಟೀಚರ್ಸು, ನಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿರೋವಂಥ ನಮ್ಮ ಕಸ್ಟಮರ್ಸು, ನಮ್ಮ ಎಲ್ಲರಿಗೂ ಸೇರಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಖುಷಿಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ನಮ್ಮ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದರು ಸಾಧಕಿ ಶ್ರೀಮತಿ ಮೀರಾ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೈರೋ ಟೆಕ್ನಾಲಜಿಸ್ ಕನಕಪುರ ಬೆಂಗಳೂರು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:03. ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ. ಎಸ್ ಸ್ನೇಹಿತರೆ, ದಿನದ ಊಟ ಸ್ವಲ್ಪ ನಿಧಾನವಾಗುವ ಸಮಯ. ಆಫೀಸ್ನಿಂದ ಮನೆಗೆ ಹೊರಟಿರೋರಿರ್ಬೋದು, ಕಾಲೇಜ್ನಿಂದ ಬಸ್ ಹತ್ತಿರೋ ಯಂಗ್ಸ್ಟರ್ಸ್ ಇರ್ಬೋದು, ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಒಂದು ಕಪ್ ಚಹಾ ಜೊತೆ 5 ನಿಮಿಷ ಕುಳಿತುಕೊಳ್ಳೋಕೆ ಕಾಯ್ತಿರೋ ಲೇಡೀಸ್ ಇರ್ಬೋದು, ಅಥವಾ ಪಾರ್ಕ್ನಲ್ಲಿ ಸ್ನೇಹಿತರ ಜೊತೆ ದಿನದ ಸುದ್ದಿಗಳನ್ನು ಎಕ್ಸ್ಚೇಂಜ್ ಮಾಡ್ತಿರೋ ನಮ್ಮ ಹಿರಿಯರಿರ್ಬೋದು. ಆದರೆ ಎಲ್ಲರ ಜೀವನದಲ್ಲಿ ಒಂದು ಜಾಗ ಇರುತ್ತೆ, ಅಲ್ಲಿ ಹೋದಾಗ ಟೈಮೇ ಗೊತ್ತಾಗಲ್ಲ, ಮೊಬೈಲ್ ನೋಡೋ ಅವಶ್ಯಕತೆನೇ ಇರಲ್ಲ, ಮಾತಿಗೆ ಟಾಪಿಕೇ ಬೇಕಾಗಲ್ಲ. ಅದೇ ನಮ್ಮ ಅಡ್ಡ, ಹ್ಯಾಂಗ್ ಔಟ್ ಪ್ಲೇಸ್ ಅಂತಾರಲ್ಲ ಹಂಗೆ. ಅದು ಟೀ ಶಾಪ್ ಆಗಿರ್ಬೋದು, ಪಾರ್ಕ್ ಬೆಂಚ್ ಆಗಿರ್ಬೋದು, ಕಾಲೇಜ್ ಕ್ಯಾಂಟೀನ್ ಆಗಿರ್ಬೋದು, ಆಫೀಸ್ ಕಾರ್ನರ್ ಶಾಪ್ ಆಗಿರ್ಬೋದು, ಮನೆಯ ಟೆರೆಸ್ ಆಗಿರ್ಬೋದು, ಪಾರ್ಕ್ ಆಗಿರಬಹುದು. ನಿಮಗೂ ಯಾವುದಾದ್ರೂ ಅಡ್ಡ ಇದೆಯಾ? ಹಾಗಾದರೆ ನಮಗೂ ಕೂಡ ಖಂಡಿತವಾಗ್ಲೂ ಮೆಸೇಜ್ ಮಾಡಿ 9480901013. ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಿರೋ ವಿಷಯ ನಿಮ್ಮ ಫೇವ್ರೇಟ್ ಅಡ್ಡ ಅಥವಾ ಹ್ಯಾಂಗ್ ಔಟ್ ಪ್ಲೇಸ್. ಮತ್ತೆ ಮಾತಾಡ್ತೀನಿ, ನನ್ನ ಫೇವ್ರೇಟ್ ಪ್ಲೇಸ್ ಯಾವುದಾಗಿತ್ತು ಅಂತ ಅಲ್ಲಿ ತನಕ ಸೂಪರ್ ಹಿಟ್ ಹಾಡು.

ನಾನ್ ಸ್ಟಾಪ್ ಸಂಜೆಯಲ್ಲಿ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ಕೊಂಡ್ ಬಂದ್ವಿ. ನಾವು ಇವತ್ತು ನಮ್ಮ ಫೇವ್ರೇಟ್ ಅಡ್ಡ ಬಗ್ಗೆ ಮಾತಾಡ್ತಾ ಇದ್ವಿ. ಕಾಲೇಜ್ ಡೇಸ್ ಅಲ್ಲಿ ನನ್ನ ಫೇವ್ರೇಟ್ ಅಡ್ಡ ಆಗಿತ್ತು ಡೆನ್, ಅಂದ್ರೆ ಗುಹೆ ಅಂತ. ಹೆಸರೇ ಸ್ವಲ್ಪ ಸೀಕ್ರೆಟ್ ಆಗಿದೆ ಅಲ್ವಾ? ಹೌದು, ನಮ್ಮ ಕಾಲೇಜ್ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಮರ ಇತ್ತು. ಆ ಮರದ ಕೆಳಗೆ

ನಾವೇ ಒಂದು ರಾಜ್ಯ ಮಾಡ್ಕೊಂಡಿದ್ವಿ. ಕ್ಲಾಸ್ ನಡೀತಿರುತ್ತೆ, ಆದರೆ ನಮ್ಮ ಮೈಂಡ್ ಮಾತ್ರ ಕ್ಲಾಸ್ಗೆ ಹೋಗನ್ವಾ, ಬೇಡ ಬಿಡು, ಇವತ್ತು ಗುಹೆಗೆ ಹೋಗ್ಬಿಡೋಣ, ಡೆನ್ ಅಂತ ಹೆಸರಿಟ್ಟಿದ್ವಿ. ಹಾಗೆ ಕ್ಲಾಸ್ ಬಂಕ್ ಮಾಡಿ ಒಬ್ಬರೊಬ್ಬರೇ ಅಲ್ಲಿ ಸೇರ್ತಿದ್ವಿ. ಅದು ಅಫಿಷಿಯಲಿ ನಮ್ಮ ಹ್ಯಾಂಗ್ ಔಟ್ ಪ್ಲೇಸ್ ಆಗಿರಲಿಲ್ಲ, ಆದರೆ ಅದು ನಮ್ಮ ಪಾಲಿಗೆ ಅದು ಕಾಲೇಜ್ನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಆಗಿತ್ತು. ನಾವು ಅದಕ್ಕೆ ಹೆಸರಿಟ್ಟಿದ್ದು ಗುಹೆ ಅಂತ. ಅಲ್ಲಿ ದೊಡ್ಡ ಸೆಟಪ್ ಏನೂ ಇರಲಿಲ್ಲ ರೀ, ಚೇರ್ ಗೀರ್ ಏನೂ ಇರಲಿಲ್ಲ, ಜಸ್ಟ್ ಒಂದು ನಾಲ್ಕು ಕಲ್ಲು ಮರದ ಕೆಳಗೆ ಕೂತ್ಕೊಂಡು ಕಾಫಿ ಮಿಷಿನ್ನು ಆ ಥರ ಎಲ್ಲ ಈಗಿರುತ್ತಲ್ಲ ದೊಡ್ಡ ದೊಡ್ಡ ಕಾಲೇಜಲ್ಲಿ, ಏನೂ ಇರಲಿಲ್ಲ. ನಮ್ಮ ಗ್ಯಾಂಗು ಎಂಡ್ಲೆಸ್ ಮಾತು, ಜೋಕು, ಒಬ್ರನ್ನೊಬ್ರು ಟೀಸ್ ಮಾಡೋದು, ಫ್ಯೂಚರ್ ಬಗ್ಗೆ ದೊಡ್ಡ ದೊಡ್ಡ ಪ್ಲಾನ್ ಮಾಡೋದು ಅಷ್ಟೇ ಆಗಿತ್ತು. ಇವತ್ತು ಕ್ಲಾಸಿಗೆ ಯಾಕೆ ಹೋಗಿಲ್ಲ ಅನ್ನೋ ಗಿಲ್ಟು ಒಟ್ಟಿಗೆ ಶೇರ್ ಮಾಡೋದು ಅದಂತೂ ಸೂಪರ್ ಆಗಿತ್ತಲ್ವ. ಆದರೂ ಅಲ್ಲೇ ಕೂತಿರಬೇಕು ಅನ್ನಿಸ್ತಿತ್ತು, ಯಾಕೆಂದರೆ ಗುಹೆ ಅನ್ನೋದು ಒಂದು ನಮಗೆ ಪ್ಲೇಸ್ ಆಗಿರಲಿಲ್ಲ, ನಾವಿಟ್ಟಂತಹ ಜಾಗಕ್ಕೆ ಅದೊಂದು ನಮ್ಮ ಪುಟ್ಟ ಪ್ರಪಂಚನೇ ಆಗಿತ್ತು. ಸೊ ಹಾಗಾಗಿ ನಿಮಗೂ ಕೂಡ ಅದೇ ಥರ ಯಾವುದಾದ್ರೂ ಹ್ಯಾಂಗ್ ಔಟ್ ಪ್ಲೇಸು ಅಡ್ಡ ಇದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9489010013 ಗೆ ಸಂದೇಶ ಕಳಿಸಿ. ನಮ್ಮ ಅಡ್ಡ ಬಗ್ಗೆ ಮಾತಾಡ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಸಾಗುವಂತಹ ಸಮಯ.

ಅಡ್ಡ ಅಂದರೆ ಡಿಕ್ಷನರಿಲಿ ಬಹುಶಃ ಒಂದು ಮೀಟಿಂಗ್ ಪ್ಲೇಸ್ ಅಂತ ಅಷ್ಟೇ ಬರೆದಿರ್ಬೋದು. ಆದರೆ ನಮ್ಮ ಜೀವನದಲ್ಲಿ ಅಡ್ಡ ಅಂದರೆ ಏನು ಹೇಳಿ? ಏನು ಗುರು ಇವತ್ತು ಬರ್ತೀಯಾ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಬಾ ಗುರು ಟೀ ಕುಡಿಯೋಕೆ ಹೋಗೋಣ ಅಂದ್ರೆ ಸಾಕು, 5 ನಿಮಿಷ ಅಂತ ಮಾತ್ರ ಬಂದು ಕುಳಿತ್ಕೊಂಡು 1-1.5 ಗಂಟೆ ಮಾತನಾಡೋದು ನಮ್ಮ ಅಡ್ಡಾನೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಕ್ಯಾಂಟೀನ್ ಆಗಿರ್ಬೋದು, ಆಫೀಸ್ ಗೋಯರ್ಸ್ಗೆ ಈವ್ನಿಂಗ್ ಕಾಫಿ ಸ್ಪಾಟ್ ಇರ್ಬೋದು, ಲೇಡೀಸ್ಗೆ ಮಹಿಳೆಯರಿಗೆ ದೇವಸ್ಥಾನದ ಮೆಟ್ಲಿರ್ಬೋದು, ಪಾರ್ಕ್ ಇರ್ಬೋದು, ಪಕ್ಕದ ಮನೆ ಇರ್ಬೋದು, ಅಥವಾ ಒಂದು ಕಾಫಿ ಇರ್ಬೋದು, ಹಾಗೆ ಮಾಡಿ ಮೇಲೆ ಕುತ್ಕೊಂಡು ಹರಟೆ ಇರ್ಬೋದು. ಮತ್ತಿನ ಹಿರಿಯರಿಗೆ ಪ್ರತಿದಿನ ಸಂಜೆ ಪಾರ್ಕು, ಬೆಂಚು,

ಅಡ್ಡ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಫ್ರೆಂಡ್ಸ್, ಅಡ್ಡಗೆ ಏಜ್ ಲಿಮಿಟೇ ಇರಲ್ಲ ಹ್ಯಾಂಗ್ ಔಟ್ ಜಾಗಕ್ಕೆ. 20 ವರ್ಷದ ಹುಡುಗರಿರ್ಬೋದು, ಬ್ರೋ ಎಲ್ಲಿ ಮೀಟ್ ಆಗೋಣ ಅಂತ ಹೇಳ್ಬೋದು, 30-40 ವರ್ಷದವರಾಗಿರ್ಬೋದು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಥವಾ ಆಫೀಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾರೆ ಒಂದು ಕಾಫಿ ಕುಡಿಯೋಣ ಅಂತ ಸೇರ್ಬೋದು, 50-60 ವರ್ಷದವರು ಸಂಜೆ ಪಾರ್ಕಿಗೆ ಬರ್ತೀಯಾ, ಒಂದು ರೌಂಡ್ ವಾಕಿಂಗ್ ಮಾಡ್ತಾ ಮಾತಾಡೋಣ ಅನ್ಬೋದು. 70-80 ವರ್ಷದವರು ನಮ್ಮ ಗ್ರೂಪ್ ಇವತ್ತು ಎಲ್ಲಿ ಸೇರ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಏನಾದ್ರು ಹೋಗ್ತಿದ್ದೀವಾ, ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳೋ ಅಂತಹ

ಕೂಡ ಈಗ ಹಂಗೆ ಇದೆ. ಲೊಕೇಶನ್ ಬೇರೆ, ವಾಯ್ಸ್ ಬೇರೆ, ಆದರೆ ಪರ್ಪಸ್ ಒಂದೇ, ಮನುಷ್ಯರಿಗೆ ಮನುಷ್ಯರ ಜೊತೆ ಇರಬೇಕು. ನಾವು ಎಷ್ಟೇ ಬ್ಯುಸಿ ಆಗಿರಲಿ, ಒಂದು ಹಂತದ ನಂತರ ನಮಗೆ ಬೇಕಾಗೋದು ದೊಡ್ಡ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಅಲ್ಲ, ನಮ್ಮ ಮಾತು ಕೇಳೋ ಒಬ್ಬ ವ್ಯಕ್ತಿ ಅದೇ ಅಡ್ಡಾಗೆ ಬಹಳ ಮುಖ್ಯ ಅಂತ ಹೇಳ್ತಾ ಬಹಳಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ. ಮೇಡಮ್, ನಮ್ಮ ಮನೆಯ ಕಟ್ಟೆನೇ ನಮ್ಮ ಅಡ್ಡ ಅಂತ ಶಾರದಾ ಅವರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಎಸ್ ನಮ್ಮ ಮನೆಯ ಹೆಂಗಳೆಯರೆಲ್ಲ ಸೇರಿ ನಾವು ಒಂದು ಕಾಯಂ ಅಡ್ಡ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿ ಹರಟೆ ಹೊಡೆಯಕ್ಕೆ ಶುರು ಮಾಡಿದ್ರೆ ಟೈಮ್ ಹೋಗೋದೆ ಗೊತ್ತಾಗಲ್ಲ ಅಂತ ಅನು ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದವರು ಕೂಡ ನಮಗೆ ಶುಭ ಸಂಜೆ ಅಂತ ಸಂದೇಶ ಕಳಿಸಿದ್ದಾರೆ. ಮತ್ತೆ ವೀರೇಶ್ ಅಗಸನಕಟ್ಟಿ, ನಮ್ಮೂರು ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆ ದುಳೆಹೊಳೆ ಗ್ರಾಮ. ನಮ್ಮ ಸ್ಕೂಲ್ ಟೈಮ್ನಲ್ಲಿ ನಾವು ಒಂದು ಅಡ್ಡ ಮಾಡ್ಕೊಂಡಿದ್ವಿ, ಅದು ನಮ್ಮ ಹಳೆಯ ವಾಟರ್ ಟ್ಯಾಂಕ್ ಕೆಳಗಡೆ ಇತ್ತು ಅಂತ. ಸೂಪರ್ ಅಲ್ಲ? ಇನ್ನೂ ನಿಮಗೆ ಅಲ್ಲಿನ ಮೆಮೊರೀಸ್ ತುಂಬ ಇದೆ ಅಂತ ಅನ್ಕೊಂತೀನಿ. ಹಾಗೆ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರ, ನಮ್ಮದು ಬೆಳಗ್ಗೆ ಕೆಲಸ, ನಮ್ಮ ಕಡೆ ಕಾರ್ಪೆಂಟರ್ ಶಾಪಿಗೆ ಅಡ್ಡ ಅಂತಲೇ ಕರೆಯೋದು. ಸಂಜೆ ಆಗ್ತಿದ್ದಂತೆ ಎಲ್ಲರೂ ನಮ್ಮ ಅಡ್ಡ ಹತ್ತಿರನೇ ಕೂಡೋದು, ಆಮೇಲೆ ಏನು ಮಾಡೋದು ಅಂತ ತೀರ್ಮಾನ ಮಾಡೋದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ವೆರಿ ನೈಸ್. ಹಾಗೆ ನಮ್ಮ ಫೇವ್ರೇಟ್ ಅಡ್ಡ ಅಂತ ನಮಗೆ ಮೆಸೇಜ್ ಕಳಿಸಿದ್ದಾರೆ ಶ್ರೀನಿವಾಸ್ ಬೆಂಗಳೂರವರು. ಇಟ್ಸ್ ಅ ತುಂಬ ಕ್ರಿಯೇಟಿವ್ ಪ್ಲೇಸು ಅಡ್ಡ ನಮಗೆ, ಯಾಕೆ ಅಂದರೆ ಅಲ್ಲಿ ನಾವು ಒಬ್ರನ್ನೊಬ್ರನ್ನ ರೇಗಿಸ್ತೀವಿ, ಖುಷಿಯಾಗಿರ್ತೀವಿ, ನಾವು ನಮ್ಮ ಹೆಸರು ಅಂದರೆ ನಮ್ಮ ಪ್ಲೇಸ್ಗದ್ದು ಹೆಸರು ಚೇಂಜ್ ಮಾಡ್ತಾ ಇರ್ತೀವಿ. ಒಂದ್ಸಲ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನಲ್ಲಿದ್ದರೆ ಇನ್ನೊಂದು ದಿವಸ ಇನ್ಯಾವುದೋ ಆ ಏರಿಯಾದಲ್ಲೇ ಓಡಾಡಿದವರಾಗಿರೋದ್ರಿಂದ ಅಲ್ಲಿ ಇಲ್ಲಿ ನಾವು ಅಡ್ಡಾನ ಚೇಂಜ್ ಮಾಡ್ತಿರ್ತೀವಿ ನಮ್ಮ ಫ್ಯೂಚರ್ ಬಗ್ಗೆ, ಕೆರಿಯರ್ ಬಗ್ಗೆ. ಹಾಗೆ ಇಡ್ಲಿ ತಿಂತಾ ಕಾಫಿ ಕುಡಿತಾ ಮೀಟ್ ಮಾಡ್ತಿದ್ವಿ. ಸ್ಯಾಂಕಿ ಟ್ಯಾಂಕ್ ಕೂಡ ನಮ್ಮ ಅಡ್ಡ ಆಗಿತ್ತು ಅಂತ ನಮಗೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ನೀವು ಕೂಡ ಮೆಸೇಜ್ ಕಳಿಸಿ, ನಿಮ್ಮ ಫೇವ್ರೇಟ್ ಅಡ್ಡ ಯಾವುದಾಗಿತ್ತು ಅಥವಾ ಇನ್ನೂ ಯಾವುದಾಗಿದೆ ಅಂತ, ಆಗಿತ್ತು ಏನು. ಈಗಲೂ ಎಷ್ಟೊಂದು ಜನಕ್ಕೆ ಎಲ್ಲರಿಗೂ, ಲೇಡೀಸಿಗಂತೂ ಸಾಯಂಕಾಲದ ಪಾರ್ಕ್ ಹೋಗಿ ಕುತ್ಕೊಂಡ್ರು ಬೆಂಚ್ ಮೇಲೆ ತಮ್ಮ ಎಲ್ಲ ಬೆಳಗಿಂದ ಆಗಿರುವ ಸ್ಟ್ರೆಸ್ನೆಲ್ಲ ಮಾತಾಡಿಬಿಟ್ರೆ ಫುಲ್ ಎಮೋಷನಲಿ ಫ್ರೀ ಆಗಿಬಿಡ್ತಾರೆ. ಏನಂತೀರಾ? ನೀವು ಕೂಡ ಸಂದೇಶ ಕಳಿಸಿ 9480901013. ನಿಮ್ಮ ಸಂದೇಶಕ್ಕೆ ಕಾಯ್ತಾ ಇರುವುದು ನಿಮ್ಮ ಆರ್ಜಿ ಶಾಂತಲಾ ಜೇ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮತ್ತೆ ಮಹಿಳೆಯರಿಗೆ ನಿಮ್ಮ ಅಡ್ಡ ಯಾವುದು ಅಂತ ಕೇಳಿದ್ರೆ ಬಹಳಷ್ಟಿರ್ಬೋದು. ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಮಾಡಿಕೊಂಡು ಒಂದು ಬೆಂಚ್ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಕೆಲವರಿಗೆ ಕಿಟ್ಟಿ ಪಾರ್ಟಿ ಕೂಡ ಇರುತ್ತೆ, ಇನ್ನು ಕೆಲವರಿಗೆ ಮನೆಯ ಬಾಲ್ಕನಿಯಲ್ಲೇ ತಮ್ಮ ಅಕ್ಕಪಕ್ಕದ ಅವ್ರ ಜೊತೆ ನಿಂತ್ಕೊಂಡು ಟೀ ಕುಡಿಯೋದಿರ್ಬೋದು. ಏನಾಯಿತು ಗೊತ್ತಾ ಅಂತ ಶುರುವಾದ ಮಾತು, ಅಯ್ಯೋ ನನ್ನ ಕತೆ ಕೇಳು ಅಂತ ಇನ್ನೊಂದು ಕತೆ, ಇನ್ನೊಂದು ಕತೆ, ಮತ್ತೆ ಸರಿ ಸರಿ ನಾಳೆ ಮಾತಾಡೋಣ ಅಂತ ಇರ್ಬೋದು. ಆದರೆ ಒಂದು ಗಂಟೆಯ ಮಾತು ಎಷ್ಟು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಹೇಳಿ? ಮನೆಯ ಜವಾಬ್ದಾರಿ, ಆಫೀಸು, ಮಕ್ಕಳು, ಫ್ಯಾಮಿಲಿ ಎಲ್ಲದರ ಮಧ್ಯೆ ನಮ್ಮದೇ ಆದ ಒಂದು ಕಾರ್ನರ್ ಇರಬೇಕಲ್ವಾ? ಹಾಗೆ ಒಂದು ಸ್ಪೇಸ್ ಕೂಡ.

ಇರಬೇಕಲ್ವಾ, ಜಸ್ಟ್ ನಾವು ನಾವಾಗಿರೋಕ್ಕೆ, ಅದೇ ಲೇಡೀಸ್ ಅಡ್ಡಾದ ಬ್ಯೂಟಿ ಅಂತ. ಹಾಗೆ ನಿಮ್ಮ ಅಡ್ಡ ಬಗ್ಗೆನು ಕಳಿಸಿ ಅಂತ ಹೇಳಿದ್ದೆ. ನಮಸ್ಕಾರ, ನನ್ನ ಹೆಸರು ಶಿವಾನಂದ್ ಅಂತ. ನಮ್ಮ ಅಡ್ಡದಾಸರು ಗೋದಾವರಿ ಕಟ್ಟೆ ಅಂತ. ಆಹಾ, ಅಡ್ಡದ ಹೆಸರು ಗೋದಾವರಿ ಕಟ್ಟೆ ಅಂತ ಅಂತೆ. 15-20 ಜನ ಇರ್ತಾರಂತೆ ಕನಿಷ್ಠ ಪಕ್ಷ. ಎವ್ರಿ ಡೇ 12-15 ಮೆಂಬರ್ಸ್ ಸೇರ್ತಾರಂತೆ. ಅರ್ಧರ್ಧ ಕಾಫಿ ಕುಡಿಯೋದು, ಸುಮಾರು ವಿಚಾರ, ನೂರಾರು ವಿಚಾರ ಮಾತಾಡೋದು. ನಮ್ಮ ಅಡ್ಡಾಗೆ 5 ಕಿಲೋಮೀಟರ್ ದೂರದಿಂದ ಬರ್ತಾರೆ ಮೇಡಮ್. ಬಂದಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂಥರ ಕಳವಳ, ದುಃಖ. ಅರ್ಧ ಮುಕ್ಕಾಲು ಗಂಟೆಯಿಂದ 1 ಅವರ್ ತನಕ ಹೋಗಿದ್ದು ಗೊತ್ತೇ ಆಗಲ್ಲ. ಆದರೆ ಮಾತಾಡಿಬಿಟ್ರೆ ನಮ್ಮ ಎಲ್ಲರಿಗೂ ಮನಸ್ಸಿಗೆ ಸಮಾಧಾನ. ನಮ್ಮ ಅಡ್ಡ ಇರೋದು ಗೋದಾವರಿ ಕೆಫೆ, ಜೆಪಿ ನಗರ, ಗೊಟ್ಟಿಗೆರೆ ಅಂತ ಸಂದೇಶ ಕಳಿಸಿದ್ದಾರೆ ಶಿವಾನಂದ್ ಅವರು. ಥ್ಯಾಂಕ್ ಯು ಸೋ ಮಚ್ ಶಿವಾನಂದ್ ಅವರೇ. ಹಾಗೆ ಹರೀಶ್ ಮಲ್ಲೇಶ್ವರ ಇಂದ ಸಂದೇಶ ಕಳಿಸಿದ್ದಾರೆ. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಕುಮಾರ ಪಾರ್ಕಿನ ಬಡಾವಣೆಯಲ್ಲಿ ಅಲ್ಲೇ ಕುಳಿತು ನಂದಿನಿ ಪಾರ್ಲರ್ ಇವರ ಅಡ್ಡ ಅಂತೆ. ಬಟರ್ಸ್ಕಾಚ್ ಐಸ್ ಕ್ರೀಮ್ ತಿಂತ ಮಾತಾ ನೋಡೋದೆ ಇವ್ರ ಫೇವ್ರೇಟ್ ಅಡ್ಡ ಅಂತೆ. ವೆರಿ ನೈಸ್. ಹಾಗೆ ವಾಣಿ ರಮೇಶ್ ಚಿಕ್ಕಲ್ಸಂದ್ರದಿಂದ ಸಂದೇಶ ಕಳಿಸಿದ್ದಾರೆ. ನಾವೊಂದು ಫ್ರೆಂಡ್ಸ್ ಗ್ರೂಪು ಫುಲ್ ತಮಾಷೆ ಅಂದರೆ ತಮಾಷೆ ಮಾಡಿಕೊಂಡು ಒಂದು ಸಂಜೆ ದಿನ ಒಂದು ಕಡೆ ಹೋಗಿ ಕೂತ್ಕೊಂಡು ಮಾತಾಡ್ತೀವಿ ಅಂತ. ಹಾಗೆ ನನ್ನ ಫೇವ್ರೇಟ್ ಅಡ್ಡ ಕೊಡವ ಸಮಾಜ ಕ್ಲಬ್, ನಾವೆಲ್ಲರೂ 10-15 ಜನ ಎವ್ರಿ 15 ಡೇಸ್ ಒಂದ್ಸಲ ಮೀಟ್ ಮಾಡ್ತೀವಿ ಲಾಸ್ಟ್ 8 ಇಯರ್ಸಿಂದ ಅಂತ ಕುಶಾ ಅವರು ನಮಗೆ, ಕುಶಾ ಮದ್ರೀರ ನಂಜಪ್ಪ ಕಾಮನಹಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ಅವ್ರದ್ದು ಕೂಡ ಖಂಡಿತವಾಗ್ಲೂ ಓದ್ತೀನಿ. ಸೊ ಹಾಗೆ ನಿಮಗೂ ಕೂಡ ಯಾವುದು ಅಡ್ಡ ಅಂತ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ 9480901013.

ಎಸ್, ಅಡ್ಡ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಲೇಡೀಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾಕೆ ನಮಗೆ ಈ ಹ್ಯಾಂಗ್ಔಟ್ ಪ್ಲೇಸು ಅಥವಾ ಅಡ್ಡ ತುಂಬ ಇಷ್ಟ ಆಗುತ್ತೆ ಅಂತ. ಅಧಿಕ ಕಾಫಿಗ, ಟೈಮ್ ಪಾಸ್ಗ ಮೇ ಬಿ ಅರ್ಧ ಸತ್ಯ ಇರ್ಬೋದು, ಆದರೆ ನಿಜವಾಗಿ ನಾವು ಹೋಗೋದು ನಮ್ಮ ದಿನದ ಕತೆ ಹೇಳೋಕ್ಕೆ ಅಲ್ವಾ. ಒಬ್ರು ಹೇಳ್ತಾರೆ ಏನಾಯಿತು ಗೊತ್ತಾ ಅಂತ, ನಾವು ಹೇಳ್ತೀವಿ ಓಹೋ, ನಾವು ಮತ್ತೆ ಕೇಳ್ತೀವಿ ಓ ಅಷ್ಟೇ ತಾನೇ, ಹೋಗಲಿ ಬಿಡು ಅಂತೀವಿ. ಆದರೆ ಮುಂದಿನ 20 ನಿಮಿಷ ಎಲ್ಲವೂ ಹೇಳಿಬಿಡ್ತೀವಿ. ಅಡ್ಡದಲ್ಲಿ ನಾವು ಅಡ್ವೈಸ್ ಕೇಳದೇ ಇರಬಹುದು, ಅಡ್ವೈಸ್ ಹೇಳೋರು ಇರ್ಬೋದು, ಆದರೆ ಯಾರಾದರೂ ನಮ್ಮ ಮಾತು ಕೇಳ್ತಾ ಇದ್ದಾರೆ, ಕೆಲವೊಮ್ಮೆ ಸೊಲ್ಯೂಷನ್ ಬೇಕಾಗಿರಲ್ಲ, ಜಸ್ಟ್ ಸಂಘ ಬೇಕಾಗಿರುತ್ತೆ. ಅದಕ್ಕೆ ಒಂದು ಸಣ್ಣ ಟೀ ಸ್ಟಾಲ್ ಕೂಡ ಕೆಲವರ ಪಾಲಿಗೆ ಒಂಥರ ಕೌನ್ಸಿಲಿಂಗ್ ರೂಮ್ ಅಂತ ಹೇಳ್ತಾರಲ್ಲ ಈಗೆಲ್ಲ, ಕೌನ್ಸಿಲಿಂಗ್ ಹೋಗಬೇಕು ಅಂತ. ಅದೆಲ್ಲ ಏನು ಬೇಡ, ಒಂದು ಅಡ್ಡ ಇದ್ದು ಒಂದಷ್ಟು ಫ್ರೆಂಡ್ಸ್ ಇದ್ದು ಒಂದು ಪಾರ್ಕ್ ಬೆಂಚ್ ಕೂಡ ಒಂದು ಫ್ರೆಂಡ್ಶಿಪ್ ಜಾಗರೇ ಆಗಿರಬಹುದು, ಅಥವಾ ಒಂದು ಮನೆ ಟೆರೆಸ್ ಆಗಿರ್ಬೋದು, ಅದೊಂದು ಲೈಫ್ ಟೈಮ್ ಮೆಮೊರಿನೇ ಆಗಿಬಿಡುತ್ತೆ. ಹಾಗೆ ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಅಡ್ಡ ಅಂತ ಬಂದಾಗ ಬೇಕಾದಷ್ಟು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಪ್ರೆಸೆಂಟ್ ನಮ್ಮ ಅಡ್ಡ 11th Cross ಅಂತೆ, ಪಾನಿಪುರಿ ಅಂಗಡಿ. ಅಲ್ಲಿ ಹೋದರೆ ಅನೇಕ ಜನ ಪರಿಚಯ ಆಗ್ತಾರೆ, ಗೊತ್ತಿರೋರು ಗೊತ್ತಿಲ್ಲದಿರೋರು ಇಬ್ಬರು ಪರಿಚಯ ಆಗ್ತಾರೆ. ಅಷ್ಟೇ ಅಲ್ಲ, ರೆಗ್ಯುಲರ್ ಕಸ್ಟಮರ್ ಅಂತ ಹೋದರೆ ನಮ್ಗೊಂದು ಸ್ವಲ್ಪ ಡಿಸ್ಕೌಂಟು ಕೊಡ್ತಾರೆ ಅಂತ ಸಂದೇಶ ಕಳಿಸಿದ್ದಾರೆ. ವೆರಿ ನೈಸ್. ಹಾಗೆ ಶ್ರೀನಿವಾಸ್ ಅವರು ಒಂದೊಳ್ಳೆ ಸಂದೇಶ ಕಳಿಸಿದ್ದಾರೆ. ರಾಮಕೃಷ್ಣ ಮಠ ಇದೆಯಲ್ಲ, ಅದು ತುಂಬ ಒಳ್ಳೆ ಅಡ್ಡ ಆಗಿತ್ತಂತೆ ಯಾರಿಗೆ, ಈ ಆಧ್ಯಾತ್ಮ ಲೋಕದಲ್ಲಿರೋರಿಗೆ ಆ ಥರ. ಈವನ್ ರಜನಿಕಾಂತ್ ಅವರು ಕೂಡ ಅವರೊಂದು ಇಂಟರ್ವ್ಯೂಲ್ಲಿ ಹೇಳ್ಕೊತಾರೆ, ನನಗೆ ರಾಮಕೃಷ್ಣ ಆಶ್ರಮ ಇದೆಯಲ್ಲ ಅದು ನನಗೆ ಒಂದು ಒಳ್ಳೆ ಅಡ್ಡ ಆಗಿತ್ತು ಅಂತ. ಸೊ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಥರ ಅಡ್ಡ ಕೂಡ ಇರುತ್ತೆ ಅಂತ ಹೇಳ್ದ. ರಮಾ ಭಾಸ್ಕರ್ ಅವರು ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ನಾನು 50 ವರ್ಷದ ಹಿಂದೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಓದ್ತಿರುವಾಗ ಕಾಲೇಜಿನ ಮುಂದೆ ಗಾರ್ಡನ್ನಲ್ಲಿ ಒಂದು ದೊಡ್ಡ ಮರವಿತ್ತು. ನಾವು ಮಧ್ಯಾಹ್ನ ಊಟ ಮಾಡಲು ಕುಳ್ತುಕೊಂಡು 10-15 ಜನ ಸೇರಿಕೊಂಡು ನಾವು ತಂದಿರೋ ಊಟನೆಲ್ಲ ಹಂಚಿಕೊಂಡು ತಿಂತಾ ತುಂಬ ಚೆನ್ನಾಗಿ ಖುಷಿಯಾಗಿರ್ತಿದ್ವಿ. ಅದೇ ನಮ್ಮ ಜೀವನಕ್ಕೆ ಟಾನಿಕ್ ಥರ ಇತ್ತು. ಇವತ್ತು ಇದನ್ನು ನೆನಪಿಸಿದ್ದಕ್ಕೆ ಧನ್ಯವಾದ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಫೇವ್ರೆಟ್ ಸ್ಟೇಡಿಯಂ ಪ್ರಿನ್ಸ್ ಬೇಕ್ರಿ ಹತ್ರ ಅಂತ ಮಲ್ಯ ಅವರು ಕಳಿಸಿದ್ದಾರೆ ನಮಗೆ. ಹಾಗೆ ಮೇಡಮ್, ನನ್ನ ಹೆಸರು ಪುಷ್ಪ, ನಾನು ಮತ್ತು ನನ್ನ ಫ್ರೆಂಡ್ಸ್ ಗ್ಯಾಂಗ್ ಡೈಲಿ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಬಿಟ್ಟು ಉಡುಪಿ ಆತಿಥ್ಯ ಹೋಟೆಲ್ನಲ್ಲಿ ಕಾಫಿ ಕುಡಿದು ಹರಟೆ ಹೊಡೆದ್ರೆ ಸಮಾಧಾನ. ಖಂಡಿತವಾಗ್ಲೂ ಪುಷ್ಪ ಮಂಜುನಾಥ ಅವರೇ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಒಂದು ಲೋಟ ಕಾಫಿ ಫ್ರೆಂಡ್ಸ್ ಜೊತೆ ಕುಡಿದ್ಬಿಟ್ರೆ ಬೆಳಗ್ಗೆ ಆಗಿರೋ ಸ್ಟ್ರೆಸ್ಸು, ಆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇರುತ್ತಲ್ಲ ಆ ಸ್ಟ್ರೆಸ್ಸು, ಅದೆಲ್ಲ ತಕ್ಷಣ ಚಕ್ ಅಂತ ಹೋಗ್ಬಿಡುತ್ತೆ. ವೆರಿ ನೈಸ್. ಹಾಗೆ ನಾನು ಹುಬ್ಳಿಯಿಂದ ರಾಜೇಶ್ ನರೇಂದ್ರ ಮಠ್. ನಮ್ಮ ಡೈಲಿ ಅಡ್ಡ ಇರೋದು ನಾರಾಯಣ ಅಂಗಡಿ ಕಟ್ಟೆ ಅಂತ. ನಾವು 3 ಜನ ದೋಸ್ತು ಸೇರ್ತೀವಿ, 2 ಗಂಟೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಅಲ್ವಾ, ಅದೊಂಥರ ಮ್ಯಾಜಿಕ್ ಪ್ಲೇಸು. ಇವಾಗೆಲ್ಲ ಏನೋ ಕೌನ್ಸಿಲಿಂಗ್ ಅದು ಇದು ಅಂತಾರಲ್ಲ, ಏನು ಬೇಕಾಗಿಲ್ಲ, ನಿಮ್ಗೊಂದು ಸ್ವಲ್ಪ ಫ್ರೆಂಡ್ಸು, ಹಾಂ ಹರಟೆ ಹೊಡಿಯೋಕ್ಕೆ ಒಂದು ಕಟ್ಟೆ, ಅರಳಿ ಕಟ್ಟೆ ಇತ್ತು, ಇವಾಗೆಲ್ಲ ಅಡ್ಡ ಮಾಡ್ಕೊಂಡಿದ್ದೀವಿ. ಓಕೆ, ಒಂದು ಸೂಪರ್ ಹಿಟ್ ಹಾಡ್ ನಂತರ ಮತ್ತೆ ಮಾತಾಡೋಣ ನಿಮ್ಮ ಫೇವರೇಟ್ ಹ್ಯಾಂಗ್ಔಟ್ ಸ್ಪೇಸ್ ಬಗ್ಗೆ. ಏನಾದರೂ ನೀವು ಮೆಸೇಜ್ ಕಳಿಸ್ಬೇಕು ಅಂತಿದ್ರೆ 9480901013 ಖಂಡಿತವಾಗ್ಲೂ ಕಳಿಸಬಹುದು.

0: ಅವನು ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕಾಗ್ಬಿಟ್ಟನು.
1: ಹಾಡ್ನಾಗೆ ಹೊಸ ದಮ್ ಇರ್ಲಿ, ರಿದಮ್ ಇರ್ಲಿ. ಶಿಷ್ಯ ಎರಡೇಟ್ ಹಾಕಲೇ.

ಹೌದು ಅಂತ. ಸ್ಕೂಲ್ದು ಪ್ಲೇ ಗ್ರೌಂಡಾ, ಅಥವಾ ಮನೆ ಮುಂದೆ ಇದ್ದಿದ್ದ ಆಟ ಆಡ್ತಿದ್ದಿದ್ದ ಬೀದಿ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಸೇರಿ ಕ್ರಿಕೆಟ್ ಆಡ್ತಿದ್ದಿದ್ದ ಜಾಗ ಇರ್ಬೋದು, ಅಥವಾ ಮನೆಯ ಟೆರೆಸ್ ಆಗಿರಬಹುದು, ಕಾಲೇಜ್ ಮುಗಿದ ಮೇಲೆ ಮತ್ತೆ ಫ್ರೆಂಡ್ಸ್ ಜೊತೆ ಸೇರೋದಿರ್ಬೋದು, ಮದುವೆ ಆಯಿತು, ಮನೆಯ ಬಾಲ್ಕನಿ ಆಯಿತು, ಮಕ್ಕಳು ಬೆಳೆದ್ರು, ಅವರ ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ಕಾಯ್ತಾ ನಿಂತಿದ್ದಿದ್ದ ಜಾಗನೂ ಒಂದೊಂದ್ಸಲ ಅಡ್ಡನೇ ಆಗೋಗಿರುತ್ತೆ. ಜೀವನ ಬದಲಾಗಿ ಹೋದಂತೆ ಅಡ್ಡಗಳು ಕೂಡ ಬದಲಾಗುತ್ತೆ, ಆದರೆ ಕೆಲವು ಅಡ್ಡಗಳು ಮಾತ್ರ ನಮ್ಮ ನೆನಪಿನಲ್ಲಿ ಹಾಗೆ ಉಳಿದ್ಬಿಡುತ್ತಲ್ವಾ. ಅಲ್ಲಿ ಈಗ ಯಾರೂ ಇರಲಿಕ್ಕಿಲ್ಲ, ಆ ಅಂಗಡಿ ಕೂಡ ಈಗಲೂ ಇರದೇ ಇರಲ್ಲ ಅನಿಸುತ್ತೆ. ಆದರೆ ಒಂದು ಹಾಡು ಕೇಳಿದಾಗ, ಒಂದು ಯಾವುದೋ ಕಾಫಿದು ಒಂದು ಘಮ ಬಂದಾಗ, ಅಥವಾ ಬೇಲ್ಪುರಿದು ಘಮ ಬಂದಾಗ, ಆ ಸಂಜೆ ಗಾಳಿ ಬೀಸಿದಾಗ ನಮಗೆ ನೆನಪಾಗುತ್ತೆ, ಅಯ್ಯೋ ಆ ದಿನಗಳು ಅಂತ.

ಕೆಲವು ಅಡ್ಡಗಳಲ್ಲಿ ನಾವು ತುಂಬ ನಕ್ಕಿದ್ವಿ, ಕೆಲವು ಅಡ್ಡಗಳಲ್ಲಿ ಜಗಳ ಮಾಡಿದ್ವಿ, ಇನ್ನು ಕೆಲವು ಅಡ್ಡಗಳಲ್ಲಿ ತುಂಬ ಅತ್ತಿದ್ದು ಕೂಡ ಇದೆ. ಹಾಗೆ ಇನ್ನು ಸ್ವಲ್ಪ ಅಡ್ಡಗಳಲ್ಲಿ ನಮ್ಮ ಕನಸುಗಳನ್ನು ಹಂಚಿಕೊಂಡಿರ್ತೀವಿ. ಇನ್ನು ಕೆಲವು ಅಡ್ಡಗಳಲ್ಲಿ ಯಾರು ನಮ್ಮ ಜೀವನದಿಂದ ದೂರವಾದ್ರೂ ಕೂಡ ಅವರು ನಮ್ಮ ನೆನಪಲ್ಲೇ ಉಳಿದಿರ್ತಾರೆ. ಒಂದು ಟೀ ಅಂಗಡಿ ಆಗಿರಬಹುದು, ಅಥವಾ ಒಂದು ಶಾಲೆ ನೋಡಿರಬಹುದು, ಅಥವಾ ಒಂದು ಪಾರ್ಕ್ ನೋಡಿದಾಗ ಒಬ್ಬ ಫ್ರೆಂಡ್ ನೆನಪಾಗ್ಬೋದು ಈಗ ಇರಬಹುದು, ಅಥವಾ ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ಯಾವುದೋ ಒಂದು ಹಳೆ ಮನೆ ಮುಂದೆ ಹೋದಾಗ ನಮ್ಮ ಬಾಲ್ಯ ನೆನಪಾಗಬಹುದು. ಅದಕ್ಕೆ ಅಡ್ಡ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮ ಜೀವನದ ಒಂದು ಚಾಪ್ಟರ್. ಅಲ್ಲಿ ನಾವು ಹೇಗಿದ್ವಿ ಅದು ನಮಗೆ ಮಾತ್ರ ಗೊತ್ತು. ಹಾಗಾಗಿ ನಮ್ಮ ಜೀವನದಲ್ಲಿ ಅಂತಹದೇ ಒಂದು ಅಡ್ಡ ಇದ್ದರೆ ಇವತ್ತು ಖಂಡಿತವಾಗ್ಲೂ ಅದನ್ನು ನೆನಪಿಸ್ಕೊಳ್ಳಿ, ಮತ್ತು ಸಾಧ್ಯವಾದರೆ ಆ ವ್ಯಕ್ತಿಗೆ ಕಾಲ್ ಮಾಡಿ, ಏನಪ್ಪ ಬಹಳ ದಿನ ಆಯಿತು, ಏನಮ್ಮ ಬಹಳ ದಿನ ಆಯಿತು, ಬರ್ತೀಯಾ ಇವತ್ತು ಅಡ್ಡಾಗೆ ಕಾಫಿ ಕುಡಿಯೋಣ, ಬರ್ತೀಯಾ ಇವತ್ತು ಪಾರ್ಕ್ಗೆ ಬೆಂಚಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ. ಯಾಕೆಂದರೆ ಕೆಲವು ಭೇಟಿಗಳನ್ನು ಪೋಸ್ಟ್ಪೋನ್ ಖಂಡಿತವಾಗ್ಲೂ ಮಾಡಬಾರ್ದು.

ಇನ್ನೇನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಹಾಗೆ ನಮ್ಗೆ ಭಾರತಿ ಲೋಕೇಶ್ ಅವರು ನಮ್ಗೆ ಸಂದೇಶ ಕಳಿಸಿದ್ದಾರೆ. ನಾವು ಚಿಕ್ಕವರಿದ್ದಾಗ ಕೊನೆಹಳ್ಳಿ ಸ್ಕೂಲ್ಗೆ ಹೋಗುವಾಗ ರೈಲ್ವೆ ಸ್ಟೇಷನ್ ಹತ್ರ ಇದ್ದ ನಲ್ಲಿಕಾಯಿ ಮರ ನಮ್ಮ ಅಡ್ಡ ಆಗಿತ್ತು ಅಂತ, ಹಾಗೆ ಟೈಲರ್ ಶಾಪು ನಮ್ಮ ಅಡ್ಡ ಆಗಿತ್ತು ಅಂತ ಉಮರ್ ವಿಕಾಸ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ಒಬ್ಬರಿಗೆ ಮಾವಿನ ಮರ ಇರ್ಬೋದು, ನಲ್ಲಿಕಾಯಿ ಮರ ಇರಬಹುದು, ಅಥವಾ ಕಾಲೇಜ್ ಕ್ಯಾಂಟೀನ್ ಇರಬಹುದು, ಜೀವನ ತುಂಬ ಬ್ಯುಸಿ ಸ್ನೇಹಿತರೆ. ಬೆಳಗಿಂದ ರಾತ್ರಿ ತನಕ ನನ್ನ ಟೈಮ್ ಇಲ್ಲ, ಆಮೇಲೆ ಮಾತಾಡೋಣ, ಇವತ್ತಾಗಲ್ಲ, ನಾಳೆ ಸಿಗ್ತೀವಿ. ಆದರೆ ಜೀವನದ ಕೊನೆಯಲ್ಲಿ ನಾವು ನೆನೆಸ್ಕೊಳ್ಳೋದು ಎಷ್ಟು ಇಮೇಲ್ ಕಳಿಸಿದ್ವಿ ಅಂತನ, ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ವಿ, ಎಷ್ಟು ಫೋನ್ ಮಾಡಿದ್ವಿ, ಬಹುಶಃ ಯಾರ ಜೊತೆ ಕುಳಿತು ತುಂಬ ನಕ್ಕಿದ್ವಿ, ಯಾರ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ವಿ, ಯಾರ ಜೊತೆ ಒಂದು ಸಾಮಾನ್ಯ ಸಂಜೆ ಬಹಳ ಸ್ಪೆಷಲ್ ಆಗಿತ್ತು, ಅದೇ ನೆನಪಾಗುತ್ತೆ. ನಿಮ್ಮ ಲೈಫ್ನಲ್ಲಿ ಒಂದು ಅಡ್ಡ ಇದ್ರೆ ಅದನ್ನು ಖಂಡಿತ ಕಾಪಾಡ್ಕೊಳ್ಳಿ. ಆ ಅಡ್ಡದಲ್ಲಿ ಜಗಳ ಆಡಿ ಯಾವುದೋ ಫ್ರೆಂಡ್ಗೆ ಮಾತು ಬಿಟ್ಬಿಟ್ಟಿದ್ರೆ ಖಂಡಿತ ಕಾಲ್ ಮಾಡಿ, ಬಾಯಿ ಬಾಗುರು, ಕಾಫಿ ಕುಡಿಯೋಕೆ ಹೋಗೋಣ ಅಂತ ಹೇಳಿ. ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಮಾತಾಡಿ, ಮನೆಯ ಬಾಲ್ಕನಿ ಮೇಲೆ ಪಕ್ಕದವ್ರನ್ನ ಕರೆದ್ಬಿಟ್ಟು ಒಂದು ಚಾ ಕುಡಿದು ಮಾತಾಡಿ, ಪಕ್ಕದಲ್ಲಿರೋರ ಜೊತೆ ಎರಡು ಮಾತಾಡಿ. ಯಾಕೆಂದರೆ ನಾವು ಅಡ್ಡ ಹುಡುಕೋದು ಜಾಗಕ್ಕಾಗಿ ಅಲ್ಲ, ಮನಸ್ಸಿಗೆ ಜಾಗ ಕೊಡುವವರಿಗಾಗಿ. ಇದಾಗಿತ್ತು ಇವತ್ತಿನ ನಿಮ್ಮ ನೋನ್ ಸ್ಟಾಪ್ ಸಂಜೆ. ನಿಮ್ಮ ಸಂಜೆ ಇನ್ನೂ ಸುಂದರವಾಗಿರಲಿ, ನಿಮ್ಮ ಮಾತು ಇನ್ನೂ ಮಧುರವಾಗಿರಲಿ, ಮತ್ತು ನಿಮ್ಮ ಜೀವನದಲ್ಲಿ ಒಂದು ಅಡ್ಡ ಯಾವತ್ತೂ ಖಾಲಿಯಾಗದಿರಲಿ ಅಂತ ಹೇಳ್ತೀನಿ. ನೀವು ಕೂಡ ಯಾರು ನಿಮ್ಮ ಸ್ನೇಹಿತರಿಗೆ ಇವತ್ತು ಕಾಲ್ ಮಾಡಿ ಮಾತಾಡಿದ್ರೆ ಖಂಡಿತವಾಗ್ಲೂ ಸನ್ಸೆಟ್ ಸುರಭಿಯಲ್ಲಿ ನಮಗೆ ಸಂದೇಶ ಕಳಿಸಿ. ಇಷ್ಟು ದಿನ ಮಾತಾಡದಿರೋಂತಹ ಸ್ನೇಹಿತಂಗೆ ನಾನು ಇವತ್ತು ಕಾಲ್ ಮಾಡಿ ಮಾತಾಡಿದೆ, ಇವತ್ತು ಅಡ್ಡ ಕರೆದು ಕಾಫಿ ಕುಡಿದೆ ಅಂತ ನಾನು ಸನ್ಸೆಟ್ ಸುರಭಿಯಲ್ಲಿ ಖಂಡಿತವಾಗ್ಲೂ ನೀವೇನಾದರೂ ಈ ಕಾಲು ಅಥವಾ ನಿಮ್ಮ ಫ್ರೆಂಡಿಗೆ ಮೆಸೇಜ್ ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಶೇರ್ ಮಾಡ್ತೀನಿ. 9480908010013. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೇ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ

0: ಆಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:11. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎನ್ ಕೆ ಕುಲಕರ್ಣಿ, ಧ್ವನಿ ಮಾಧ್ಯಮದ ದೊಡ್ಡ ಹೆಸರು, ಲೇಖಕರು, ಅನೇಕರ ಸ್ಫೂರ್ತಿ, ಎನ್ ಕೆ ಎಂದೇ ಪ್ರಸಿದ್ಧರು. ಗದಗ್ನಲ್ಲಿ ಜನಿಸಿದರು, ಧಾರವಾಡದಲ್ಲಿ ಉನ್ನತ ಶಿಕ್ಷಣ ಪಡೆದರು, ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಕನ್ನಡದ ಆಕಾಶವಾಣಿ ಕೇಂದ್ರಗಳು ಹುಟ್ಟುವ ಮುನ್ನವೇ ಮುಂಬೈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ದನಿಯಾಗಿದ್ದರು. ಕುಮಾರವ್ಯಾಸನ ಬಗ್ಗೆ ಸಂಶೋಧನಾ ಪ್ರಬಂಧ ಬರೆದರು, ಅಧ್ಯಯನ ಮಾಡಿದರು. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಅದ್ಭುತ ಕಾರ್ಯಕ್ರಮ ನಿರ್ಮಾಪಕರು ಎನ್ ಕೆ ಅವರ ಒಂದು ಲಹರಿ ಬದುಕಿನ ಬಗ್ಗೆ.
3: ನನ್ನ ದೃಷ್ಟಿಯಲ್ಲಿಯೂ ಬದುಕು ಎಷ್ಟೆಂದರೂ ಕುತೂಹಲಕಾರಿ. ಲೈಫ್ ಆಫ್ಟರ್ ಆಲ್ ಈಸ್ ಇಂಟ್ರೆಸ್ಟಿಂಗ್ ಎಂಬ ನಿಲುವು ಗ್ರಾಹ್ಯ. ವ್ಯಕ್ತಿಯೊಡನೆ ಆತನ ದೈವವೂ ಬಾಳುತ್ತದೆ ಎಂದು ಹೇಳುತ್ತಾರೆ ಕವಿ ವಿನಾಯಕರು. ಎಂದರೆ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಷ್ಟೇ ಅಲ್ಲ ಎಂಬುದು ಅವರ ಅಭಿಪ್ರಾಯ. ದೈವ, ದೇವರು ಇವರಲ್ಲಿ ಕೆಲವರಿಗೆ ಅಪಾರ ಶ್ರದ್ಧೆ, ತೇನ ವಿನಾ ತೃಣಮಪಿ ನಚಲತಿ ಎಂಬ ಮಟ್ಟಿಗೆ. ಆದರೆ ಗುರಿಬದ್ಧ ವ್ಯಕ್ತಿಯ ಯತ್ನಕ್ಕೆ ದೈವದ ಪ್ರೋತ್ಸಾಹವೂ ಬೇಕು ಎಂಬ ಪುರುಷ ದೈವ ಎರಡೂ ವಾದಗಳ ಸಮನ್ವಯವು ಹೆಚ್ಚು ತೂಕದ್ದಾಗಿ ತೋರುತ್ತದೆ. ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು ಎಂಬ ಕವಿವಾಣಿ ಪುರುಷ ಪ್ರಯತ್ನವನ್ನು ಸಮರ್ಥಿಸುವುದನ್ನು ನೋಡುತ್ತೇವೆ. ಬದುಕಿನ ನಿಲವು ದೇಶ, ಕಾಲ, ಪರಿಸರಕ್ಕೆ ತಕ್ಕಂತೆ ರೂಪುಗೊಂಡಿರುತ್ತದೆ. ವ್ಯಕ್ತಿಯ ಆನುವಂಶಿಕತೆಯು ಬದುಕಿನ ನಿಲುವನ್ನು ನಿರ್ಧರಿಸುತ್ತದೆ. ಆತನ ವೈಯಕ್ತಿಕ ಅನುಭವಗಳು ಕೂಡ ಆತನನ್ನು ಆಶಾವಾದಿಯನ್ನಾಗಿಯೋ ನಿರಾಶಾವಾದಿಯನ್ನಾಗಿಯೋ, ಪ್ರಯತ್ನವಾದಿಯನ್ನಾಗಿಯೋ ದೈವವಾದಿಯನ್ನಾಗಿಯೋ ಮಾಡುತ್ತವೆ. ವ್ಯಕ್ತಿಯ ಮೇಲೆ ಪ್ರಭಾವ ಬೀರಿದ ಹಿರಿಯರು, ಗುರುಗಳು, ಲೇಖಕರು, ನಾಯಕರು ಇವರೆಲ್ಲರ ವಿಚಾರಧಾರೆಯಿಂದ ಬದುಕಿನ ಬಗ್ಗೆ ಒಂದು ನಿಲುವು ರೂಪುಗೊಳ್ಳುತ್ತದೆ. ಚಾರ್ಲಿ ಚಾಪ್ಲಿನ್ನಂತಹ ಒಬ್ಬ ಕಾಮಿಡಿಯನ್ ಬದುಕಿನಲ್ಲಿ ಎಷ್ಟು ಬವಣೆ ಪಟ್ಟುಕೊಂಡಿದ್ದ ಎಂಬುದು ಆತನ ಆತ್ಮಕಥೆಯಿಂದ ವ್ಯಕ್ತವಾಗುತ್ತದೆ. ಅನೇಕ ಸುಪ್ರಸಿದ್ಧ ಕಾಮಿಡಿಯನ್ಸ್ ಎನ್ನುವವರ ಬದುಕೆಲ್ಲ ಕಹಿಯ ಕಷಾಯವೇ ಆಗಿದ್ದು ಆ ಕಹಿಯನ್ನು ಮರೆಯುವುದಕ್ಕಾಗಿಯೇ ಅವರು ನಗೆಯ ಮುಖವಾಡ ಧರಿಸಿದ್ದು ಕಂಡುಬರುತ್ತದೆ. ಲಾಫ್ ಅಂಡ್ ದ ವರ್ಲ್ಡ್ ಲಾಫ್ಸ್ ವಿತ್ ಯು, ಬಟ್ ಇಫ್ ಯು ವೀಪ್ ನೋ ಬಾಡಿ ವಿಲ್ ವೀಪ್ ವಿತ್ ಯು ಎಂಬ ಮಾತು ಸತ್ಯ. ಅಂತೆಯೇ ಕವಿ ಬೇಂದ್ರೆ ಹೇಳಿದರು, ಎನ್ನ ಪಾಡನಗಿರಲಿ ಅದರ ಹಾಡನ್ನಿಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂಥ ನಿನ್ನೆದೆಯು ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಎಂದು. ಪ್ರಸಿದ್ಧ ಕವಿಗಳೆಲ್ಲ ಬದುಕಿನಲ್ಲಿ ಕಷ್ಟಪಟ್ಟರು, ಬದುಕನ್ನು ಪ್ರೀತಿಸಿದವರೇ ಅವರೆಲ್ಲ.

0: ತಾವು ಬದುಕನ್ನು ಪ್ರೀತಿಸಿ ಕಾವ್ಯ ರಚಿಸಿದ್ದರಿಂದ ಓದುಗರಲ್ಲಿಯೂ ಬದುಕಿನ ಬಗ್ಗೆ ಲವಲವಿಕೆ ಮೂಡಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಪಲಾಯನವಾದ ಬೋಧಿಸುವ ಈ ಫಿಲಾಸಫಿಯನ್ನು ಈಗ ಯಾರು ಒತ್ತಾರು? ಬದುಕಿನ ವಿಮುಖತೆ, ನಿವೃತ್ತಿ ಮಾರ್ಗ, ಸನ್ಯಾಸಗಳನ್ನು ಬೋಧಿಸುವ ಸಾಹಿತ್ಯಕ್ಕೆ ಇಂದು ಸ್ವಾಗತ ದೊರಕದು. ಭಕ್ತಿ ಜ್ಞಾನಗಳು ಇರಲಿ, ವೈರಾಗ್ಯವೇಕೆ ಎಂದು ಕೇಳಬಹುದು. ಇದಕ್ಕಿಂತ ನನಗೆ ಈಸಬೇಕು, ಇದ್ದು ಜಯಿಸಬೇಕು ಎಂಬ ಪುರಂದರದಾಸರ ಫಿಲಾಸಫಿ ಹೆಚ್ಚು ಇಷ್ಟ. ದೃಢಕಾಯ ಸಾಧಿಸಿದ ಮಾತ್ರಕ್ಕೆ ಬದುಕು ಸಾರ್ಥಕ್ಯ ಭಾವವನ್ನು ತಂದುಕೊಡಲಾರದು. ವೃದ್ಧಾಪ್ಯದ ವಿಶೇಷ ಸೌಕರ್ಯಗಳನ್ನು ಅಥವಾ ಪ್ರಿವಿಲೇಜಸ್ಗಳನ್ನು ಕುರಿತು ಹೇಳುತ್ತಾ ಹೋದಂತೆ ವೃದ್ಧಾಪ್ಯವು ನನಗೊಂದು ವರವಾಗಿಯೇ ಪ್ರಾಪ್ತವಾಗಿದೆ ಎಂದು ಹೇಳಬೇಕು. ಬದುಕುವುದು ಜ್ಞಾನ ಸಾಧನೆಗಾಗಿ, ಪುರುಷಾರ್ಥ ಸಾಧನೆಗಾಗಿ ಎಂಬ ಗೀತಾವಾಕ್ಯ ನನಗೆ ಗ್ರಾಹ್ಯ. ನಾನೀಗ ನನ್ನ ವಯಸ್ಸಿನ 80ರಲ್ಲಿದ್ದೇನೆ. ಈ ಬಾಳ ಸಂಜೆಯಲ್ಲಿ ಆತ್ಮ ನಿರೀಕ್ಷಣೆ ನಡೆಸಿದ ನನಗೆ ನಾನು ಪಡೆದ ಜ್ಞಾನ ಲವ ಸಾಲದೆಂಬ ಪೂರ್ಣ ತಿಳುವಳಿಕೆ ಇದೆ. ಆದರೆ ಮಾಡುವುದೇನು, ಈ ವಯಸ್ಸಿನಲ್ಲಿ ಹಿಮಾಲಯವನ್ನೇರಿ ಗೌರಿಶಂಕರ ತಲುಪುತ್ತೇನೆ ಎಂಬ ಹುಸಿ ಮಾತು ಸಲ್ಲದು. ನಾನು ಚಿರಂಜೀವಿ ಎಂದೇ ಭಾವಿಸಿ ವಿದ್ಯೆ ಪುರುಷಾರ್ಥ ಸಾಧನೆ ಮಾಡಿದರೂ ಅದು ಸಾಲದು. ಹಾಗೆಯೇ ಗೃಹೀತವೇ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಎಂಬ ಮಾತಿನಲ್ಲಿ ಧರ್ಮ ಎಂದರೆ ಯಾವ ಧರ್ಮ ಎಂಬುದು ನನ್ನ ಪ್ರಶ್ನೆ. ಸ್ವಧರ್ಮ ಎಂದರೆ ಅದು ಸಹಜ ಧರ್ಮ, ತಂತಾನೇ ನಿಸರ್ಗ ಸಹಜವಾಗಿ ಆಚರಿಸಲ್ಪಡುವಂತಹದು. ನನ್ನ ದೃಷ್ಟಿಯಲ್ಲಿ ಬದುಕು ಎಂದರೆ ಅಧರ್ಮದ ಭಂಡಾರವಾಗಬಾರದು, ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕು ಎಂಬ ಮಾತು ನನಗೆ ಒಪ್ಪಿಗೆ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಎನ್ಕೆ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನಭಂಡಾರ ಕೇಳಿದಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
3: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
1: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗ್ಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು. ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
4: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
1: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
4: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಸಂಸದ ಅಧಿಕರಣ ಪ್ರಣಾಳ್ಯಾಂ ಪಾರದರ್ಶಿತಾಯೈ ಅಧಿಕರಣ ಪರಿಷ್ಕಾರ ವಿಧೇಯಕಂ ಪಾರಿತಂ. ಲೋಕಸಭೆಯ ಕೇರಳ ರಾಜ್ಯಸ್ಯ ಕೇರಳಂ ಇತಿ ಪುನರ್ನಾಮಕರಣಾಯ ಅಥ NCDC ವಿಧೇಯಕಾಯ ಚ ಪ್ರದತ್ತಾ ಸ್ವೀಕೃತಿಃ. ಕೇಂದ್ರೇಣ ಪುನರುಕ್ತಂ ಯತ್ ಅರುಣಾಚಲ ಪ್ರದೇಶಃ ಭಾರತಸ್ಯ ಅಭಿನ್ನಮಂಗಮಸ್ತಿ, ಏತತ ಶಾಶ್ವತ ಸತ್ಯಂ ನ ಕೇನಾಪಿ ಪರಿವರ್ತಯಿತುಂ ಶಕ್ಯಂ. ಪಾಕಸರ್ವಕಾರೇಣ ಪ್ರಾಯೋಜಿತಸ್ಯ ಆತಂಕವಾದಸ್ಯ ಉದ್ಘಾಟನಾಯ ವಿಶ್ವವ್ಯಾಪಿ ಪ್ರದರ್ಶನಸ್ಯ ಆಹ್ವಾನಾನಾಂ ಮಧ್ಯೆ ಗುರುವಾಸರಾತ್ POJK ಮಧ್ಯೆ ಪ್ರತಿಷೇಧ ಪ್ರದರ್ಶನಾನಿ ವೈಶ್ವಿಕ ರೂಪಂ ಧಾರಯಿಷ್ಯಂತಿ. ನಾಸಾ ಸಂಸ್ಥೆಯ ಚಂದ್ರಾಧಾರ ಕಾರ್ಯಕ್ರಮೆ ಇಸರೋ ಸಂಸ್ಥಾ ಸಹಭಾಗಿತ್ವೇನ ಭವಿತುಂ ಆಮಂತ್ರಿತ. ಅಪಿ ಚ ಕನಾಡಾ ಓಪನ್ ಟೆನಿಸ್ ಪ್ರತಿಸ್ಪರ್ಧಾಯಾಂ ಪೋಲೆಂಡ್ ದೇಶಸ್ಯ ಇಗಾ ಸ್ವಿಟೇಕ್ ರಷ್ಯಾ ದೇಶಸ್ಯ ಡಯನಾ ಶ್ನೈಡರ್ ಇತ್ಯೇತಾಂ ಪರಾಜಿತ್ಯ ಉಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದಾ ಅದ್ಯ ಅಧಿಕರಣ ಪರಿಷ್ಕಾರ ವಿಧೇಯಕಂ 26th 2000 ಪಾರಿತಂ. ರಾಜ್ಯಸಭೆಯ ಅದ್ಯ ವಿಧೇಯಕಸ್ಯಾಸ್ಯಾನುಮೋದನಮಂಗೀಕೃತಂ ಯತ್ ಲೋಕಸಭೆಯ ಪೂರ್ವಮೇವ ಪಾರಿತಂ ಆಸೀತ್. ವಿಧಿನ್ಯಾಯ ರಾಜ್ಯಮಂತ್ರಿ ಅರ್ಜುನ ರಾಮ ಮೇಘವಾಲಃ ಏತತ್ ವಿಧೇಯಕಂ ಉಪಸ್ಥಾಪಿತವಾನ್. ಅಸ್ಯ ವಿಧೇಯಕಸ್ಯ ಮುಖ್ಯೋದ್ದೇಶ್ಯಂ ತಾವತ್ ವಿವಿಧಾಧಿಕರಣಾನಾಂ ಅಧ್ಯಕ್ಷಾನಾಂ ಸದಸ್ಯಾನಾಂ ಚ ಅರ್ಹತಾಸು ನಿಯುಕ್ತೌ ಸೇವಾನಿಯಮೇಷು ತಥಾ ಅಧಿಕರಣಾನಾಂ ಪ್ರಶಾಸನೆ ಕಾರ್ಯಪ್ರಣಾಳ್ಯಾಂ ಚ ದಕ್ಷತಾಂ ಸ್ವಾಯತ್ತತಾಂ ಪಾರದರ್ಶಿತಾಂ ಏಕರೂಪತಾಂ ಚ ಆನೇತುಂ ಅಸ್ತಿ. ಚರ್ಚಾಯಾಃ ಪ್ರತ್ಯುತ್ತರೆ ಸತಿ ಮೇಘವಾಲೇನ ಉಕ್ತಂ ಯತ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಸರ್ವಕಾರೇಣ 25th 2000 ವರ್ಷೇ ಅಧಿಕರಣಾನಾಂ ಯುಕ್ತೀಕರಣಸ್ಯ ಪ್ರಕ್ರಿಯಾ ಆರಬ್ಧಾ ಆಸೀತ್. ಮಂತ್ರಿಣಾ ಪ್ರೋಕ್ತಂ ಯತಸ್ಮಿನ್ ನೂತನ ವಿಧೇಯಕೇ ರಾಷ್ಟ್ರೀಯ ಅಧಿಕರಣ ಆಯೋಗಸ್ಯ ಸ್ಥಾಪನಾಯಾಃ ಪ್ರಾವಧಾನಮಸ್ತಿ ಯಸ್ಯ ಅಧ್ಯಕ್ಷತಾ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶಃ ಉತ ಉಚ್ಚ ನ್ಯಾಯಾಲಯಸ್ಯ ಪೂರ್ವ ಮುಖ್ಯ ನ್ಯಾಯಾಧೀಶಃ ಕರಿಷ್ಯತಿ. ವಿಧೇಯಕ ಪಾರಣಾತ್ ಪರಂ ಸದನೆ ವಿಶೇಷೋಲ್ಲೇಖಾನಾಂ ವಿಷಯೇಭ್ಯಃ ಸಮಯಃ ಕಲ್ಪಿತಃ ಯಸ್ಮಿನ್ ವಿವಿಧ ಸದಸ್ಯೈಃ ಲೋಕಮಹತ್ವಸ್ಯ ವಿಷಯಾಃ ಉತ್ಥಾಪಿತಃ. ಕಾರ್ಯಸಮಾಪ್ತ್ಯನಂತರಂ ಪೀಠಾಸೀನಾಧಿಕಾರಿಣಾ ಸದನಸ್ಯ ಕಾರ್ಯಾಚರಣಂ ಶ್ವಃ ಪ್ರಾತಃ 11:00 ಯಾವತ್ ಸ್ಥಗಿತ. ಲೋಕಸಭೆಯ ಅದ್ಯ ಕೇರಳ ನಾಮ ಪರಿವರ್ತನ ವಿಧೇಯಕಂ ಪಾರಿತಂ. ಅಸ್ಮಿನ್ ವಿಧೇಯಕೆ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ರಾಜ್ಯಸ್ಯ ಕೇರಳ ಇತಿ ನಾಮ ಪರಿವರ್ತ್ಯ ಕೇರಳಂ ಇತಿ ಕರ್ತುಂ ಪ್ರಾವಧಾನಮಸ್ತಿ. ಅಸ್ಯ ವಿಧೇಯಕಸ್ಯ ವಿಷಯೆ ಭಾಷಮಾಣಃ ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಅವದತ್ ಯತ್ ಗತವರ್ಷೇ ಕೇರಳ ವಿಧಾನಸಭೆಯ ರಾಜ್ಯಸ್ಯ ನಾಮ ಕೇರಳಮಿತಿ ಕರ್ತುಂ ಕೇಂದ್ರ ಸರ್ವಕಾರಾಯ ಅನುರೋಧ ಪ್ರಸ್ತಾವಃ ಪಾರಿತಃ ಆಸೀತ್. ತೇನೋಕ್ತಂ ಯತ್ ಮಲಯಾಳಂ ಭಾಷಾಯಾಂ ರಾಜ್ಯಸ್ಯ ನಾಮ ಕೇರಳಮಿತಿ ಅಸ್ತಿ, ಯದಾ ತು ಸಂವಿಧಾನೆ ಏತತ್ ಕೇರಳ ಇತಿ ಲಿಖಿತಂ ಆಸೀತ್. ರಾಜ್ಯಸಭೆಯ ರಾಷ್ಟ್ರೀಯ ಸಹಕಾರಿತಾ ವಿಕಾಸ ನಿಗಮ ಸಂಶೋಧನ ವಿಧೇಯಕಮಪಿ ಪಾರಿತಂ. ಸಹಕಾರಿತಾ ರಾಜ್ಯಮಂತ್ರಿ ಮುರಳೀಧರ್ ಮೊಹೋಲ್ ಇತ್ಯನೇನ ಉಪಸ್ಥಾಪಿತಂ ವಿಧೇಯಕಂ ನಿಗಮಸ್ಯ ಗತಿವಿಧೀನ್ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮತಿಂ ದದಾತಿ. ಉಭಯಪಿ ವಿಧೇಯಕೆ ನೀಟ ವಿಪ್ರತಿಪತ್ತಿಮಧಿಕೃತ್ಯ ವಿಪಕ್ಷಸ್ಯ ಕೋಲಾಹಲ ಮಧ್ಯೆ ಚರ್ಚಾಂ ವಿನೈವ ಪಾರಿತೆ. ಕಾರ್ಯಸಮಾಪ್ತ್ಯನಂತರಂ ಲೋಕಸಭಾ ಶ್ವಃ ಯಾವತ್ ಸ್ಥಗಿತಾ ಅಭವತ್. ಝಾರಖಂಡ ರಾಜ್ಯ ಛಾತ್ರಾನ್ ವಿರುದ್ಧ ಆರಕ್ಷಕಾಣಾಂ ಬಲಪ್ರಯೋಗ ಪ್ರಕರಣೆ ಅದ್ಯ NDA ಸಂಯುತೇ ಸಾಂಸದಾಃ ಸಂಸತ್ ಪರಿಸರೆ ಪಥ ಸಂಚಲನಂ ಅಕುರ್ವನ್. ಸಾಂಸದಾಃ ಕರೇಷು ಫಲಕಾನಿ ಧೃತವಂತಃ ಯೇಷು ಆರೋಪಃ ಆಸೀತ್ ಯತ್ ಸರ್ವಕಾರಸ್ಯ ಆಶ್ವಾಸನಾನಂತರಮಪಿ ವಿಪಕ್ಷಃ ಚರ್ಚಾಂ ಪರಿಹರತಿ. ಪಥಸಂಚಲನಮಿದಂ ಮಂಗಲ ಮಿಲನ್ ಇತಿ NDA ಸಂಸದೀಯ ದಲಸ್ಯ ಉಪವೇಶನಾತ್ ಪರಂ ಅಭವತ್. ಕೇಂದ್ರೀಯ ಮಂತ್ರಿ ಅನುಪ್ರಿಯಾ ಪಟೇಲಃ ವಿಪಕ್ಷಂ ಸಂಸದ್ ಕಾರ್ಯಾಚರಣೆ ಬಾಧಾಂ ಉತ್ಪಾದಯಿತುಂ ಆರೋಪಿತವತಿ. ವಾರ್ತಾಹರೈಃ ಸಹ ಸಂಭಾಷಮಾ

ಇನ್ನು ಮಗಳು ಮತ್ತೆ ಪೋಷಕರ ಬಂಧವನ್ನ ನೋಡೋದಾದ್ರೆ ಮನೆಯ ಬೆಳಗುವ ದೀಪ ಅಂತ ಹೇಳ್ತೀವಿ ಮಗಳನ್ನ. ಆದ್ರೆ ಬರೀ ಮಗಳಲ್ಲ, ಮನೆಯ ಲಕ್ಷ್ಮಿ. ತಾಯಿಗೆ ಮಗಳೆಂದ್ರೆ ಪ್ರಪಂಚದಲ್ಲೇ ಅತ್ಯಂತ ನೆಚ್ಚಿನ ಗೆಳತಿಯಂತೆ. ಸ್ನೇಹ ಮತ್ತೆ ಭಾವನಾತ್ಮಕವಾದಂತಹ ಒಂದು ಬೆಂಬಲವನ್ನ ನೀಡೋರು ಮಗಳು ಅಂತಾನೆ ಹೇಳ್ಬೋದು. ತಾಯಿಗೆ ಮಗಳು ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುವಂತಹ ಅತ್ಯುತ್ತಮ ಸ್ನೇಹಿತೆಯಾಗಿರ್ತಾಳೆ. ಮಗಳು ದೂರದ ಮನೆಗೆ ಹೋದ್ರೂ ಕೂಡ ಪೋಷಕರ ಮನಸ್ಸಿನಲ್ಲಿ ಆಕೆಯ ಪ್ರೀತಿ ಮತ್ತೆ ಕಳಕಳಿ ಸದಾ ಜೀವಂತವಾಗಿರುತ್ತೆ. ಇನ್ನ ಈ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಬಂಧ ಕಷ್ಟಗಳ ನಡುವೆಯೂ ಕೂಡ ಸಿಗುವ ಸಿಹಿ ತರ ಇರುತ್ತೆ. ಸಂಬಂಧಗಳು ಬರೀ ನಗೆಯಷ್ಟೇ ಅಲ್ಲ, ಜಗಳದ ನಂತರೂ ಕೂಡ ಜೊತೆಯಾಗಿ ನಿಲ್ಲುವಂತಹ ನಂಬಿಕೆ, ಭಿನ್ನಾಭಿಪ್ರಾಯಗಳು ಎಲ್ಲ ಸಂಬಂಧಗಳಲ್ಲೂ ಕೂಡ ಸಹಜ. ಪೀಳಿಗೆಯ ಅಂತರ ಇದ್ದೇ ಇರತ್ತೆ, ಆಲೋಚನೆಗಳ ವ್ಯತ್ಯಾಸ ಇರುತ್ತೆ. ಇಂತಹದ್ರ ನಡುವೆ ಸಿಟ್ಟು ಮತ್ತೆ ಸಂಕಟಗಳಿಂದ ಕೆಲವೊಮ್ಮೆ ತಂದೆ ಮತ್ತೆ ತಾಯಿ ಅಥವಾ ಮಕ್ಕಳ ನಡುವೆ ಮನಸ್ತಾಪಗಳು ಖಂಡಿತ ಬಂದು ಬರುತ್ತೆ. ಇದೆಲ್ಲದರ ನಡುವೆ ಅಲ್ಲಿ ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿ ಇರುತ್ತೆ. ಆದರೆ ಈ ಕೋಪತಾಪಗಳ ಹಿಂದೆ ಯಾವುದೇ ರೀತಿಯ ಸ್ವಾರ್ಥ ಇರೋದಿಲ್ಲ. ತಂದೆ ತಾಯಿ ಬಯಸೋದು ಮಕ್ಕಳ ಒಳಿತನ್ನ ಮಾತ್ರ, ಹಾಗೇನೆ ಮಕ್ಕಳು ಬಯಸೋದು ಪೋಷಕರ ಸಂತೋಷವನ್ನ ಮಾತ್ರ.

ಪ್ರತಿಯೊಂದು ಕ್ಷಣವೂ ಮೌಲ್ಯವಾಗಿರುತ್ತೆ. ದಿನದ ಕೊನೆಯಲ್ಲಿ ಸಣ್ಣ ಸಣ್ಣ ಕ್ಷಣಗಳನ್ನ ಜೊತೆಯಾಗಿ ಕಳೆಯೋದು, ಒಟ್ಟಿಗೆ ಕುಳಿತು ಊಟ ಮಾಡೋದು, ಹಳೆಯ ನೆನಪುಗಳನ್ನ ಮೆಲುಕು ಹಾಕೋದು, ಕಷ್ಟಗಳನ್ನೆಲ್ಲ ಮರೆಸಿ ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ. ಈ ಕಷ್ಟ ಮತ್ತೆ ಸುಖಗಳ ಪಯಣವೇ ಈ ಬಾಂಧವ್ಯವನ್ನ ಮತ್ತಷ್ಟು. ಈ ಒಂದು ಜಗತ್ತಿನಲ್ಲಿ ನಮಗಿಂತ ಹೆಚ್ಚು ನಮ್ಮನ್ನು ಯಾರಾದರೂ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ

ಅದು ನಮ್ಮ ಹೆತ್ತವ್ರು ಮಾತ್ರ. ದೇವ್ರನ್ನ ನಾವು ನೋಡಿಲ್ಲ, ಆದರೆ ತಂದೆ ತಾಯಿಯ ರೂಪದಲ್ಲಿ ನಮ್ಮ ಪೋಷಕರನ್ನ ನಾವು ಪ್ರತಿದಿನ ನೋಡ್ತಾ ಇರ್ತೀವಲ್ವಾ. ತಂದೆಯ ತ್ಯಾಗ ಮತ್ತು ತಾಯಿಯ ಮಮತೆಗೆ ಈ ಜಗತ್ತಿನಲ್ಲಿ ಯಾವುದೇ ರೀತಿ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂತೋಷಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿ ಇಡುವಂತಹ ಏಕೈಕ ಜೀವಿಗಳಂದರೆ ಅವರು ಪೋಷಕರು. ತಾಯಿಯ ಮಡಿಲು ಮೊದಲ ಪಾಠಶಾಲೆ, ಆದರೆ ತಂದೆಯ ಹೆಗಲು ಜೀವನದ ಮೊದಲ ರಕ್ಷಣೆಯಾಗತ್ತೆ. ತಾಯಿಯ ಪ್ರೀತಿ ನಿರಂತರವಾದ ಹರಿಯುವ ಗಂಗೆಯಂತೆ ಎಂದಿಗೂ ಕೂಡ ಕೊನೆ ಅನ್ನೋದು ಇರೋದೇ ಇಲ್ಲ. ಪ್ರಪಂಚದ ಎಲ್ಲ ಸುಖಗಳು ತಾಯಿಯ ಪ್ರೀತಿಯ ಮುಂದೆ ಶೂನ್ಯ ಆಗತ್ತೆ. ಇನ್ನು ತಂದೆಯ ಹೆಗಲ ಮೇಲೆ ಕುಳಿತಾಗ ಇಡೀ ಪ್ರಪಂಚವೇ ನಮ್ಮ ಕೈಗೆ ಸಿಕ್ಕಷ್ಟು ಧೈರ್ಯ ಬರುತ್ತೆ.

ಇನ್ನು ಕೊನೆಯದಾಗಿ ಹೇಳೋದಾದರೆ, ಪೋಷಕರು ಮತ್ತು ಮಕ್ಕಳ ನಡುವಿನ ಪ್ರೀತಿ ಎಂದಿಗೂ ಕೂಡ ಯಾವುದೇ ರೀತಿ ಷರತ್ತುಗಳಿಲ್ಲದ ನಿಷ್ಕಲ್ಮಶ ಪ್ರೇಮ ಆಗಿರಬೇಕು. ಕಷ್ಟಗಳು ಬಂದಾಗ ಸಹಿಸಿಕೊಂಡು ಒಬ್ಬರಿಗೊಬ್ಬರು ಆಸರಿಯಾಗಿ ನಿಂತು ಆ ಕ್ಷಣಗಳನ್ನ ಆನಂದಿಸಬೇಕು. ಅದೇ ಅಲ್ವಾ ನಿಜವಾದ ಜೀವನ, ನಿಜವಾದ ಜೀವನದ ಸಾರ್ಥಕತೆ. ಇದೆಲ್ಲದರ ಮಧ್ಯೆ ಮಕ್ಕಳಾಗಿ ಪೋಷಕರ ಮನಸ್ಸಿಗೆ ಆದಷ್ಟು ಸಂತೋಷ ನೆಮ್ಮದಿಯನ್ನ ಕೊಡುವಂಥದ್ದು ಎಲ್ಲ ಮಕ್ಕಳ ಕರ್ತವ್ಯ ಆಗಿದೆ. ತಂದೆ ತಾಯಿಗೆ ಮಕ್ಕಳು ತಮ್ಮ ಪ್ರೀತಿಯನ್ನ ಹಂಚುತ್ತಾ, ಹಾಗೆಯೇ ಪೋಷಕರು ತಮ್ಮ ಪ್ರೀತಿಯ ವಾತ್ಸಲ್ಯದ ಮಮತೆಯನ್ನ ಹಂಚುತ್ತಾ ಆ ಮನೆಯಲ್ಲಿ ಪ್ರೀತಿ ನೆಮ್ಮದಿ ತಾಳ್ಮೆ ಖುಷಿ ಎಲ್ಲನೂ ತುಂಬಿ ತೊಳಕಲಿ ಅಂತ ಹೇಳ್ತಾ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಇ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ. ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ. ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವಾರ್ತೆಗಳ ವಿವರ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ನಾಳೆಯಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿದೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಡಬ್ಲ್ಯೂಎಂಇ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ಕಾರಿ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ನಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನು ತೆಗೆದುಹಾಕಲಾಗುತ್ತಿದ್ದು, ಪರಿಶಿಷ್ಟರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರ ಹೆಸರುಗಳನ್ನು ಅಳಿಸಿಹಾಕಲಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಧಿವೇಶನ ಹಾಗೂ ಎಸ್ಐಆರ್ ಬಳಿಕ 3 ತಿಂಗಳಿಗೊಮ್ಮೆ ಇಂತಹ ಸಭೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಬಿಜಿ ಗ್ರಾಮ್ಜಿ ಯೋಜನೆಯಲ್ಲಿ ಜನರ ವೈಯಕ್ತಿಕ ಅನುಕೂಲದ ಕಾಮಗಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ತಿಂಗಳೊಳಗೆ ಭಾರತ ಜೋಡೋ ಸಂಘಗಳ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸರ್ಕಾರಿ ನೌಕರರ ವಿಡಿಯೋ ಸಂವಾದವು ರಾಜ್ಯದ 750 ಸ್ಥಳಗಳಿಂದ ನಡೆಯಿತು. ಒಟ್ಟು 250,000 ಅಧಿಕಾರಿಗಳು ಹಾಗೂ ನೌಕರರು ಭಾಗಿಯಾಗಿದ್ದರು. ಬೆಳದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಬೇಕು ಎಂದು ಈ ಗ್ರಾಮಗಳ ರೈತರ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರೆಡ್ ಝೋನ್ನಿಂದ ಮುಕ್ತಿ ಬೇಕಾಗಿದೆ. ಬೆಳದಿ ಟೌನ್ಶಿಪ್ಗೆ ಭೂಮಿ ನೀಡಲು ಸಿದ್ಧರು ಇರುವುದಾಗಿ ರೈತರು ತಿಳಿಸಿದ್ದಾರೆ. ಕೂಡಲೇ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ರೈತರ ಹಿತ ಕಾಪಾಡುವ ಮನಸ್ಸು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಇದ್ದಿದ್ದರೆ ರೆಡ್ ಝೋನ್ ಮಾಡುತ್ತಿರಲಿಲ್ಲ ಎಂದು ರೈತ ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ವೃಷಭಾವತಿ, ಕೊಳಚೆ ನೀರಿನಿಂದ ವ್ಯವಸಾಯ ಕಷ್ಟವಾಗಿದ್ದು ತೆಂಗಿನ ತೋಟಗಳಲ್ಲಿ ಇಳುವರಿ ಬರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಿದ ಭೂಮಿ ಪಡೆದು ಯೋಜನೆಯ ಪಾಲುದಾರರಾಗಿ ಭೈರಮಂಗಲ ಗ್ರಾಮದ ಸುನಿಲ್ ಎಂಬುವರು ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ. ನಿರಂತರ ಒತ್ತಡ ಬಂದ ಹಿನ್ನೆಲೆಯಲ್ಲಿ ವಿಧಾನಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಲವಂತವಾಗಿ ರಾಜೀನಾಮೆ ನೀಡಬೇಕಾಯಿತು ಎಂದು ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜಿಸಿದ ದಿನದಂದು ರಾಜೀನಾಮೆ ನೀಡಲು ಅವಕಾಶ ನೀಡಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜೀನಾಮೆಗೆ ಸಂಬಂಧಿಸಿದ ಎಲ್ಲಾ ವಿವರಗಳನ್ನು ರಾಜ್ಯಪಾಲರಿಗೆ ತಿಳಿಸಲಾಗಿದೆ. ರಾಜ್ಯ ಸರ್ಕಾರದ ಈ ಬೆಳವಣಿಗೆಯಿಂದ ತಮಗೆ ನೋವುಂಟಾಗಿದೆ ಎಂದು ಹೇಳಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವಂತಹ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವಂತಹ 1,523 ಗ್ರಾಮಗಳು ಹಾಗೂ 1,953 ಜಲವಸತಿ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ವಹಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ಕರ್ತವ್ಯ ಲೋಪ ಎಸಗಿದರೆ ಅಂತಹ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿ ನಾಗೇಂದ್ರ ಸಚಿವರಾಗಿ ಇರುವವರೆಗೆ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ನಾಗೇಂದ್ರ ರಾಜೀನಾಮೆಯನ್ನು ಪಡೆಯುವಂತೆ ಆಗ್ರಹಿಸಿದ್ದಾರೆ. ನಾಗೇಂದ್ರ ಇನ್ನೂ ಹಲವಾರು ಪ್ರಕರಣಗಳನ್ನು ಎದುರಿಸುತ್ತಿದ್ದು ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಇಂದು ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಿಯೋಗದಲ್ಲಿ ಸಂಸದರಾದಂತಹ ರಾಧಾಕೃಷ್ಣ ಸಾಗರ್ ಖಂಡ್ರೆ, ಜಿ ಕುಮಾರ್ ನಾಯಕ್, ಕೆ ರಾಜಶೇಖರ್ ಹಿಟ್ನಾಳ್ ಮತ್ತು ಇ ತುಕಾರಾಮ್ ಇದ್ದರು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಬಾಗಲಕೋಟೆ ನಗರದಲ್ಲಿ ಭವ್ಯ ತಿರಂಗ ಯಾತ್ರೆ ಜರುಗಿತು. ಬೇಳೂರು ಅಜ್ಜನ ದೇಗುಲದಿಂದ ಆರಂಭವಾದ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೀರಣಚರಂತಿ ಮಠ, ಹರ್ ಘರ್ ತಿರಂಗ ಅಭಿಯಾನವು ಭಾರತೀಯ ಅಸ್ಮಿತೆಯ ಪ್ರತೀಕವಾಗಿದೆ. ದೇಶದ ಏಕತೆ, ಅಖಂಡತೆ ಮತ್ತು ರಾಷ್ಟ್ರಭಕ್ತಿಯ ಸಂದೇಶವನ್ನು ಸಾರುವ ತಿರಂಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ಕರೆ ನೀಡಿದರು. ಸುಮಾರು 500 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಸಾರ್ವಜನಿಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೋಟೆಲ್ ಮಾಲೀಕರು ಪ್ರಚಾರಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ತಯಾರಿಸಲು ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಹೋಟೆಲ್ಗಳ ಮೇಲೆ ಕ್ರಮ ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿರಲಿಲ್ಲ, ಹೋಟೆಲ್ ಮಾಲೀಕರಲ್ಲಿ ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವುದು ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ತಪ್ಪಿರುವ ಕುರಿತು ಮಾತನಾಡಿದ ಖಾದರ್, ಮುಂಬರುವ ದಿನಗಳಲ್ಲಿ ತನ್ವೀರ್ ಸೇಠ್ ಅವರಿಗೆ ಉತ್ತಮ ಅವಕಾಶ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ವಾಣಿವಿಲಾಸ ಸಾಗರ ಮತ್ತು ಗಾಯತ್ರಿ ಜಲಾಶಯಗಳಿಗೆ ನಾಳೆಯಿಂದ ಇದೇ 16ರವರೆಗೆ ಸಾರ್ವಜನಿಕ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಅಣೆಕಟ್ಟು ಸುರಕ್ಷತಾ ಕಾಯ್ದೆ 2021 ಅನ್ವಯ ಈ ಎರಡೂ ಜಲಾಶಯಗಳ ಸಮಗ್ರ ಸುರಕ್ಷತಾ ಮೌಲ್ಯಮಾಪನಕ್ಕಾಗಿ ಸ್ವತಂತ್ರ ತಜ್ಞರ ಸಮಿತಿ ಭೇಟಿ ನೀಡುತ್ತಿದೆ. ತಜ್ಞರ ತಂಡವು ಜಲಾಶಯಗಳ ಸುರಕ್ಷತೆಯ ಕುರಿತು ಪರಿಶೀಲನೆ ನಡೆಸಲಿದ್ದು, ಇದೇ ಸಮಯದಲ್ಲಿ ಕೆಲವು ತುರ್ತು ಸುರಕ್ಷತಾ ಕಾಮಗಾರಿಗಳನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲಾಶಯ ವೀಕ್ಷಣೆಗೆ ಪ್ರವೇಶ ಬಂದ್ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಜೈಂಗ್ ಡೀಮ್ಡ್ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ಶಾಲೆಯು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಚಿತ್ರಿಸುವ ಅತಿದೊಡ್ಡ ಭಿತ್ತಿಫಲಕ ರಚಿಸಿದೆ. ಎನ್ಇಪಿ 2020 ಧ್ಯೇಯ ದೋಷಗಳನ್ನು ಸಾದರಪಡಿಸುವ ಈ ಸಹಯೋಗ ಕಲಾಕೃತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ 2026 ಇದರ ಮಾನ್ಯತೆ ದೊರೆತಿದೆ. ಈ ಭಿತ್ತಿಪತ್ರವನ್ನು 150 ವಿದ್ಯಾರ್ಥಿಗಳು ಮತ್ತು 40 ಬೋಧಕರು ಮತ್ತು ಸಿಬ್ಬಂದಿ ಸದಸ್ಯರು ಜಂಟಿಯಾಗಿ ಪರಿಕಲ್ಪನೆ ಮಾಡಿ ರಚಿಸಿದ್ದಾರೆ. ಇದು ಸೃಜನಶೀಲತೆ, ಅಂತರಶಿಸ್ತೀಯ ಕಲಿಕೆ, ತಂಡದ ಪರಿಶ್ರಮ ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಶಕ್ತಿ ದೇಶದ ಅಭಿವೃದ್ಧಿಯ ಪ್ರಮುಖ ಶಕ್ತಿಯಾಗಿದ್ದು, ವಿಕಸಿತ ಭಾರತದ ನಿರ್ಮಾಣದತ್ತ ಸಾಗುವ ಸಂಕಲ್ಪಕ್ಕೆ ವಾಕಥಾನ್ ಪ್ರೇರಣೆಯಾಗಿದೆ ಎಂದು ಬೆಂಗಳೂರಿನ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ತಿಳಿಸಿದ್ದಾರೆ. ರಾಸು ಮರಣದ ನಂತರ ವಿಮಾ ಪರಿಹಾರದ ಮೊತ್ತವನ್ನು ಮತ್ತೊಂದು ರಾಸು ಖರೀದಿ ಮಾಡಲಷ್ಟೇ ಬಳಕೆ ಮಾಡಿಕೊಂಡು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನೇ ಪೂರೈಸಲು ಮುಂದಾಗಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮೂಲ್ ಸದಸ್ಯ ಕೆವಿ ನಾಗರಾಜ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ. ನಾಳೆ ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಭೆ. ಸರ್ಕಾರಿ ನೌಕರರೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಸಂವಾದ. 250,000 ನೌಕರರು ಭಾಗಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬೈರಮಂಗಲ ಕಂಚುಗಾರ್ನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರಕ್ಕೆ ರೈತರ ಮನವಿ.

ನಿರಂತರ ಒತ್ತಡದಿಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ, ಸರ್ಕಾರದ ವಿರುದ್ಧ ಬಸವರಾಜ ಹೊರಟ್ಟಿ ಅಸಮಾಧಾನ. ಸಚಿವ ಪಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:50. ಸಂಜೆ 6:50 ಆಯಿತು. ಇಡೀ ದಿನದ ಊಟ ಸ್ವಲ್ಪ ನಿಧಾನವಾಗ್ತಾ ಇದೆ. ಯಾರೋ ಆಫೀಸ್ನಿಂದ ಮನೆಗೆ ಹೊರಟಿದ್ದಾರೆ, ಯಾರೋ ಕಾಲೇಜ್ ಮುಗಿಸಿ ಬಸ್ನಲ್ಲಿ ಕೂತಿದ್ದಾರೆ, ಇನ್ನು ಯಾರೋ ಕ್ಯಾಬ್ನಲ್ಲಿ ಬರ್ತಾ ಇರ್ತಾರೆ, ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇರ್ತಾರೆ. ಮನೆಯಲ್ಲೊಬ್ಬರು ಇಡೀ ದಿನದ ಕೆಲಸ ಮುಗಿ ಹಬ್ಬ ಇವತ್ತು ಹೇಗೋ ದಿನ ಕಳೀತು ಅಂತ ಒಂದು ಕ್ಷಣ ಕೊಳ್ತಿರ್ತಾರೆ. ಮತ್ತೆ ಈ ಎಲ್ಲರ ಮೇಲೂ ಒಂದೇ ಒಂದು ಆಕಾಶ. ಆ ಆಕಾಶದಲ್ಲಿ ಸೂರ್ಯ ನಿಧಾನವಾಗಿ ಕೆಳಗಿಳಿತಾ ಇದ್ದಾನೆ. ನಾವು ಸಾಮಾನ್ಯವಾಗಿ ಸನ್ಸೆಟ್ ಅಥವಾ ಸೂರ್ಯಾಸ್ತ ನೋಡಿದಾಗ ಏನು ಹೇಳ್ತೀವಿ? ವಾವ್, ಬ್ಯೂಟಿಫುಲ್ ಅಂತ. ಆದರೆ ಸಂಜೆಯ ಆಕಾಶ ಕೇವಲ ಸುಂದರವಾಗಿರೋದಿಲ್ಲ, ಅದು ಪ್ರತಿದಿನ ನಮಗೆ ಒಂದು ಪಾಠ ಹೇಳುತ್ತೆ. ಇವತ್ತು ಮುಗೀತು, ಆದರೆ ನೀನು ಮುಗ್ದಿಲ್ಲ ಅಂತ. ಇವತ್ತು ಸನ್ಸೆಟ್ ಸುರಭಿಯಲ್ಲಿ ಆಕಾಶದ ಬಣ್ಣಗಳ ನಡುವೆ ಅಡಗಿರುವ ಆ ಚಿಕ್ಕ ಚಿಕ್ಕ ಜೀವನದ ಪಾಠಗಳ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಆರ್ಜೆ ಶಾಂತಲಾಜೆ, ನಿಮ್ಮ ಜೊತೆ 1 ಗಂಟೆ ಇರ್ತೀನಿ ಸಂಜೆಯ ಆಕಾಶ ಹೇಳುವ ಪಾಠದ ಜೊತೆ. ಇವತ್ತು ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತೀನಿ.

ಸನ್ಸೆಟ್ ಸುರುಬಿಲಿ ಸಾಕ್ತಾ ಜಸ್ಟ್ ಮಾತು ಮಾತಲ್ಲಿ ಹಾಡನ್ನು ಕೇಳ್ಕೊಂಬಂದ್ವಿ. ಹಾಗೆ ಬೆಳಗ್ಗೆ ಎದ್ದು ಅಲರಾಮು, ತಿಂಡಿ, ಸ್ಕೂಲು, ಆಫೀಸು, ಕಾಲೇಜು, ಕಾಲು, ಡೆಡ್ಲೈನು, ಅಸೈನ್ಮೆಂಟು ಅಂತ ಎಲ್ಲ ತುಂಬ ಬೇಗ ಬೇಗ ಬೇಗ ನಡೀತಾ ಇರುತ್ತೆ. ಆದರೆ ಸಂಜೆ ಸೂರ್ಯ ಮಾತ್ರ ನಮ್ಗೆ ಹೇಳ್ತಾನೆ ಸ್ವಲ್ಪ ನಿಧಾನವಾಗು ಅಂತ. ನಾವು ನಿಧಾನವಾದ ತಕ್ಷಣ ನಮಗೆ ಇತ್ತೀಚೆಗೆ ಗಿಲ್ಟೇ ಬರೋಕ್ಕೆ ಶುರು ಆಗುತ್ತೆ. ಅಯ್ಯೋ, ನಾನು

ಮಾಡಲಿಲ್ವಲ್ಲ ಇವತ್ತು, ಯಾವಾಗಲೂ ಏನಾದರೂ ಮಾಡ್ತಾನೆ ಇರಬೇಕು ಅಂತ ಏನಿಲ್ವಲ್ಲ. ಒಬ್ಬ ವಿದ್ಯಾರ್ಥಿ 2 ಗಂಟೆ ಓದಿದ ಮೇಲೆ ಒಂದು 5 ನಿಮಿಷ ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡು ನೋಡೋದೂ ಬೇಕು. ಹಾಗೆ ಒಬ್ಬರು ಆಫೀಸಿಗೆ ಹೋಗೋರು ಮನೆಗೆ ಹೋಗುವಾಗ ದಾರಿಲಿ ಒಂದು ಹಾಡು ಕೇಳ್ತಾ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋದಂತೂ ಖಂಡಿತ ಬೇಕು. ಹಾಗೆ ದಿನವಿಡೀ ಮನೇಲಿ ಎಲ್ಲರನ್ನ ನೋಡಿಕೊಂಡಂತಹ ತಾಯಿ ಅಥವಾ ಹೌಸ್ ವೈಫು ತನ್ನ ಫೇವ್ರೇಟ್ ಟೀ ಮಾಡಿಕೊಂಡು 10 ನಿಮಿಷ ಕುಳಿತುಕೊಳ್ಳೇಬೇಕು. ರೆಸ್ಟ್ ಅಂದರೆ ಟೈಮ್ ವೇಸ್ಟ್ ಅಲ್ಲ, ರೆಸ್ಟ್ ಅಂದರೆ ಮುಂದಿನ ಹೆಜ್ಜೆಗೆ ಮನಸ್ಸು ಸಿದ್ಧಪಡಿಸೋದು. ಸಂಜೆಯ ಸೂರ್ಯ ಅದನ್ನೇ ಹೇಳ್ತಾನೆ, ನಿಧಾನವಾಗು, ನನ್ನ ಜೀವನದಿಂದ ನೀನು ಓಡಿ ಹೋಗಬೇಡ ಅಂತ. ಹಾಗೆಯೇ ನೀವು ಕೂಡ ಈ ಸೂರ್ಯಾಸ್ತದ ಬಗ್ಗೆ ಯಾವುದಾದ್ರೂ ಲೈನ್ಸ್, ಯಾವುದಾದ್ರು ಒಂದೆರಡು ಕೋಟ್ ನಮಗೂ ಕೂಡ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480900103. ನಿಮಗೂ ಕೂಡ ಸೂರ್ಯಾಸ್ತ ಅಥವಾ ಸನ್ಸೆಟ್ ಅದ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480900103ಗೆ ಖಂಡಿತ ಕಳಿಸ್ಬೋದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ನೀವು ಗಮನಿಸಿದಿರಾ ಸ್ನೇಹಿತೆ, ಪ್ರತಿದಿನ ಸನ್ಸೆಟ್ ಒಂದೇ ಥರ ಇರಲ್ಲ. ಒಂದು ದಿನ ತುಂಬ ಕೇಸರಿ ಕಲರ್ ಆಗಿರಬಹುದು, ಇನ್ನೊಂದು ದಿನ ಸ್ವಲ್ಪ ಕೆಂಪಾಗಿರಬಹುದು, ಕೆಲವೊಮ್ಮೆ ಮೋಡ, ಕೆಲವೊಮ್ಮೆ ಆಕಾಶವೇ ಕಾಣದಷ್ಟು ಮಳೆ. ಆದರೆ ಅದರಿಂದ ಸನ್ಸೆಟ್ನ ಸೌಂದರ್ಯ ಕಡಿಮೆ ಆಗುತ್ತಾ? ಇಲ್ಲ, ಅದೇ ರೀತಿ ನಮ್ಮ ದಿನಗಳು ಒಂದೇ ರೀತಿ ಇರಲ್ಲ. ಒಬ್ಬ ವಿದ್ಯಾರ್ಥಿಗೆ ಒಂದು ಟೆಸ್ಟ್ ಚೆನ್ನಾಗಾಗಿರಬಹುದು, ಇನ್ನೊಬ್ಬರಿಗೆ ಚೆನ್ನಾಗಾಗಿಲ್ಲದೆ ಇರಬಹುದು. ಒಬ್ಬ ಯಾರೋ ಇಂಟರ್ವ್ಯೂಗೆ ಹೋಗಿರೋನ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರ್ಬೋದು, ಕೆಲವರಿಗೆ ಮಿಸ್ ಆಗಿರಬಹುದು. ಮನೆಯಲ್ಲೇ ಕೂತ ಮಹಿಳೆಗೆ ಕೆಲಸದ ಅಪ್ರಿಸಿಯೇಷನ್ ಖಂಡಿತವಾಗ್ಲೂ ಸಿಗ್ದೇನೆ ಇರಬಹುದು. ಅಥವಾ ದಿನವಿಡೀ ಕೆಲಸ ಮಾಡಿದ ಒಬ್ಬರಿಗೆ ಬಾಸ್ನಿಂದ ಸರಿ ಮಾಡಿಲ್ಲ ಅಂತ ಒಂದು ಕ್ರಿಟಿಸಿಸಮ್ ಅಂತಾರಲ್ಲ, ಅದು ಕೂಡ ಇರಬಹುದು. ಆದ್ರಿಂದ ಆ ದಿನ ಕೆಟ್ಟದು ಅಂತ ಹೇಳಕ್ಕಾಗಲ್ಲ. ಆದರೆ ನೀನು ಕೆಟ್ಟವನು ಅಥವಾ ಕೆಟ್ಟವಳು ಅಂತನೂ ಅಲ್ಲ. ಕೆಲವು ದಿನಗಳು ಮೋಡದಿಂದ ಕೂಡಿರುತ್ತೆ, ಕೆಲವು ದಿನಗಳು ತುಂಬ ಕಲರ್ಫುಲ್ ಆಗಿ ಬಣ್ಣಗಳಿಂದ ಕೂಡಿರುತ್ತೆ.

ಅನಿಸುತ್ತೆ. ಆದರೆ ಎರಡೂ ದಿನಗಳು ಜೀವನದ ಭಾಗವೇ ಅಲ್ವಾ? ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಮಮತಾ ಚೇತನ್ ಬೆಂಗಳೂರಿನ ಚಿಕ್ಕಬಾಣಾವರದಿಂದ ಸಂದೇಶ ಕಳಿಸಿದ್ದಾರೆ. ಮುಳುಗುವ ಸೂರ್ಯನ ಕಿರಣಗಳಲ್ಲಿ ದಿನದ ದಣಿವು ಕರಗಿ ಹೋಗುತ್ತೆ. ಸೂರ್ಯಾಸ್ತದ ಸೌಂದರ್ಯದಲ್ಲಿ ಮನಸ್ಸಿಗೆ ಹೊಸ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಮಮತಾ ಅವರೇ. ಹಾಗೆ ಜಮಕಂಟಿಯಿಂದ ವಿಶ್ವ ಇಮ್ಮಡಿ ಅವರು ಹೇಳ್ತಾರೆ, ನಾವು ಆಗುಂಬೆಗೆ ಟ್ರಿಪ್ ಹೋಗಿದ್ದಾಗ ಸಾಯಂಕಾಲದ ಸೂರ್ಯಾಸ್ತವನ್ನು ನೋಡಿ ತುಂಬನೇ ಸಂತೋಷಗೊಂಡಿದ್ವಿ ಅಂತ. ಹಾಗೆ ಶಾಂತಾಚಾರ್ ಬಿಡಿಗೇರ್ ಕೊಕ್ಕನೂರು ಹರಿಹರದಿಂದ ಒಂದು ಒಳ್ಳೆ ಪದ್ಯ ಬರೆದು ಕಳಿಸಿದ್ದಾರೆ. ಬಾನಿ ನಂಗಳದಿ ಹೊಂಗೇಸರಿನ ಚಿತ್ತಾರ, ದಣಿದು ಸೂರ್ಯನದು ಮೌನದ ಪಯಣದ ಸಾಗರ, ಹಕ್ಕಿಗಳ ಹಾರಾಟ ಗೂಡಿನ ಕಡೆಗೆ ಸಾಲಾಗಿ, ಮುಳುಗಿದನು ಭಾಸ್ಕರ ಕತ್ತಲೆಯ ಹೊದಿಕೆಯಲ್ಲಿ ಅಡಗಿ. ತುಂಬ ಪ್ರಕೃತಿ ಅತ್ಯಂತ ಸುಂದರ ಮತ್ತು ಶಾಂತಿಯುತವಾದ ದೃಶ್ಯಗಳಲ್ಲಿ ಇದೊಂದಾಗಿದೆ. ಹಗಲಿನ ಬೆಳಕು ಮುಗಿದು ಇರುಳು ಆರಂಭವಾಗುವ ಈ ಸಮಯವು ಮನಸ್ಸಿಗೆ ತುಂಬ ಮುದ ನೀಡುತ್ತೆ. ಧನ್ಯವಾದ ನೀವೆಲ್ಲ ನಮಗೆ ಮೆಸೇಜ್ ಮಾಡಿದ್ದಕ್ಕೆ ಅಂತ ಹೇಳ್ದ. ಹಾಗೆ ನಿಮಗೂ ಕೂಡ ಏನಾದರೂ ಇದೇ ಥರ ಸಾಲುಗಳು ಅಥವಾ ಯಾವುದಾದ್ರೂ ಕವಿತೆಯ ಲೈನ್ಗಳು ನೆನಪಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9489010103 ಸಂದೇಶ ಕಳಿಸಬಹುದು.

ಸೂರ್ಯ ಪ್ರತಿದಿನ ಬೆಳಿಗ್ಗೆ ಬರ್ತಾನೆ, ಆದರೆ ಸಂಜೆ ಬಂದಾಗ ಹೋಗ್ತಾನೆ. ಅವನು ಆಕಾಶಕ್ಕೆ ಅಂಟಿಕೊಂಡು ಇಲ್ಲಪ್ಪ ನಾನಿವತ್ತು ಇಲ್ಲೇ ಇರಬೇಕು ಅಂತ ಹಠ ಮಾಡಲ್ಲ ಅಲ್ಲ. ಅದು ನಮಗೆ ಎಷ್ಟು ದೊಡ್ಡ ಲೆಸನ್ ಗೊತ್ತಾ? ಕೆಲವು ವಿಷಯಗಳು ಮುಗಿಯಲೇಬೇಕು. ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಅಥವಾ ಒಂದು ಶಾಲೆಯಲ್ಲಿ ಒಂದು ವರ್ಷ ಆಗಿರ್ಬೋದು, ಯಾವುದೋ ನಮ್ಮ ಜೀವನದ ಒಂದು ಚಾಪ್ಟರ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅದೆಲ್ಲ ಒಂದು ಫೇಸ್. ಕೆಲವೊಮ್ಮೆ ನಮ್ಮ ಜೀವನದ ಒಂದು ಹಳೆಯ ವರ್ಷನ್ ಕೂಡ ಹಾಗೆ ಮುಗಿದೋಗ್ಬೋದು. ಮುಗಿದ್ದದ್ದನ್ನು ಮತ್ತೆ ಮತ್ತೆ ಹಿಡ್ಕೊಂಡು ಕುಳಿತರೆ ಹೊಸ ಜಾಗಕ್ಕೆ ಜಾಗ ಎಲ್ಲಿದೆ? ಆದ್ದರಿಂದ ಕೆಲವೊಮ್ಮೆ ನಾವು ಹೇಳಬೇಕು, ಹೌದು ಇದು ಮುಗಿದು ಹೋಗಿದೆ. ದುಃಖವಾಗಬಹುದು, ಕಣ್ಣಲ್ಲಿ ನೀರು ಕೂಡ ಬರಬಹುದು, ಆದರೂ ಮುಗಿದದ್ದನ್ನು ಗೌರವಿಸಿ ಬಿಡುವುದು ಕೂಡ ಜೀವನದ ಒಂದು ಸ್ಪೆಷಾಲಿಟಿ, ಮತ್ತು ಜೀವನ ಕಲಿಸುವ ಮೆಚ್ಯೂರಿಟಿ. ಇದೇ ಅಲ್ವಾ ಸಂಜೆಯ ಆಕಾಶ ಹೇಳುವ ಪಾಠ?

ಸೂರ್ಯಾಸ್ತ ಅಂದರೆ ಕತ್ತಲೆ ಅಲ್ಲ. ಇಲ್ಲಿ ಒಂದು ಅದ್ಭುತ ಸಂಗತಿ ಇದೆ. ಸೂರ್ಯಾಸ್ತ ಆದ ತಕ್ಷಣ ನಾವು ಹೇಳ್ತೀವಿ ಕತ್ತಲಾಗಿದೆ ಅಂತ. ಆದರೆ ಸೂರ್ಯ ಮುಳುಗಿದರೆ ಸೂರ್ಯ ಅಳಿದು ಹೋದನಾ? ಇಲ್ಲ, ಅವನು ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಅಷ್ಟೇ. ಅದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಂದು ಆಪರ್ಚುನಿಟಿ ಕಾಣಿಸ್ತೇ ಹೋಗ್ಬೋದು, ಒಂದು ಕನಸು ತಡವಾಗಬಹುದು, ಒಂದು ಸಕ್ಸಸ್ ನಮಗಿಂತ ಮೊದಲು ಬೇರೆಯವ್ರಿಗೆ ಯಾರಿಗೂ ಬರಬಹುದು. ಆಗ ನಮ್ಗೆ ತುಂಬ ಅನಿಸುತ್ತಲ್ವಾ, ಅರೆ ನನ್ನ ಟೈಮ್ ಮುಗೀತಾ, ನನ್ನ ಟೈಮ್ ಚೆನ್ನಾಗಿಲ್ವಾ? ಇಲ್ಲ, ನಿನ್ನ ಬೆಳಕು ಈಗ ಕಾಣ್ತಿಲ್ಲ ಅಷ್ಟೇ. ಯಾರದೋ ಸನ್ರೈಸ್ನ ನೋಡಿ ನೀನು ನಿನ್ನ ಸನ್ಸೆಟ್ ಅಂತ ನಿರ್ಧರಿಸಬೇಡ. ಪ್ರತಿಯೊಬ್ಬ

ಸಂಜೆ ಸುರಭಿಯಲ್ಲಿ ಸಾಕ್ತಾ ಇದ್ದೀವಿ ಮತ್ತು ಮಾತಾಡ್ತಾ ಇದ್ದೀವಿ ಸಂಜೆಯ ಆಕಾಶ ಮತ್ತು ಸೂರ್ಯ ಹೇಳುವ ಪಾಠ ಅಂತ. ಇವತ್ತಂತೂ ಮಕ್ಕಳಿಗೆ, ಎಸ್ಪೆಷಲಿ ಟೀನೇಜ್ ಮಕ್ಕಳಿಗೆ ತುಂಬ ಪ್ರೆಷರು, ಮಾರ್ಕ್ಸು, ಎಕ್ಸಾಮು, ಫ್ರೆಂಡ್ಸು, ಕಾಂಪಿಟೇಷನು, ಅವ್ರು ಎಷ್ಟು ಮಾರ್ಕ್ಸ್ ತೆಗೆದ್ರು, ಇವಳು ಯಾವ ಕಾಲೇಜಲ್ಲಿ ಸೀಟ್ ಸಿಕ್ತು. ಸೋಷಲ್ ಮೀಡಿಯಾದಲ್ಲಿ ಎಲ್ಲರೂ ತುಂಬ ಸಕ್ಸಸ್ಫುಲ್ ಆಗಿ ಕಾಣಿಸ್ತಾರೆ, ಆಗ ನಮ್ಮ ಜೀವನ ಮಾತ್ರ ಯಾಕೆ ಇಷ್ಟೊಂದು ಸ್ಲೋ ಆಗಿದೆ, ಡಲ್ ಆಗಿದೆ ಅನ್ನಿಸ್ಬೋದು. ಆಗ ನೀವು ಖಂಡಿತವಾಗ್ಲೂ ಸೂರ್ಯಾಸ್ತ ನೋಡಬೇಕು. ಆಕಾಶದ ಎಲ್ಲ ಬಣ್ಣಗಳು ಒಂದೇ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತಾ? ಇಲ್ಲ, ಒಂದು ಬಣ್ಣ ಮೊದಲು ಇನ್ನೊಂದು ನಂತರ. ನಿನ್ನ ಜೀವನವೂ ಹಾಗೆ. ಈಗ 15 ವರ್ಷ ಇರ್ಬೋದು, 18 ಇರ್ಬೋದು, 25 ಇರ್ಬೋದು, 45 ಇರ್ಬೋದು, ನಿನ್ನ ಕತೆ ಇನ್ನೂ ಬರೆಯಲಾಗ್ತಿದೆ. ಒಂದು ಎಕ್ಸಾಮ್ ಅಥವಾ ಒಂದು ರಿಜೆಕ್ಷನ್ ಅಥವಾ ಒಂದು ತಪ್ಪು, ಇದು ಯಾವುದು ನಿನ್ನ ಸಂಪೂರ್ಣ ಕತೆ ಅಲ್ಲ. ಒಂದು ಪೇಜ್ ಕೆಟ್ಟಿದೆ ಅಂದ ತಕ್ಷಣ ಪುಸ್ತಕವನ್ನೇ ಮುಚ್ಚಿಡಬಾರ್ದಲ್ವಾ? ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ರವೀಂದ್ರ ತಾವರಗೆರೆ, ಕುಷ್ಟಗಿ ತಾಲೂಕಿನಿಂದ ಕಳಿಸಿದ್ದಾರೆ. ಸೂರ್ಯ ಒಂದು ಅಗಾಧವಾದ ಶಕ್ತಿ, ತನ್ನ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಧಾರೆ ಎರೆಯುತ್ತಾ ಜೀವಿಗಳ ಜೀವನ ಸರಾಗವಾಗಿ ನಡೆಸಲು ಅನುವು ಮಾಡಿಕೊಡ್ತಾನೆ.

ಎಲ್ಲರ ದಿನಚರಿ ಆರಂಭ ಮಾಡ್ತಾನೆ. ಅದೇ ರೀತಿ ದಿನವಿಡೀ ದಣಿದ ಜೀವಗಳಿಗೆ ವಿಶ್ರಾಂತಿ ಪಡೆಯಲು ತಿಳಿಸಿ ತಾನು ಮರೆಯಾಗ್ತಾನೆ. ನಮ್ಮೆಲ್ಲರನ್ನು ಮುನ್ನಡೆಸುವ ಪ್ರಕೃತಿ ದೇವರಿಗೆ ಕೋಟಿ ಕೋಟಿ ನಮನ ಅಂತ ಸಂದೇಶ ಕಳಿಸಿದರೆ ಕಿಶನ್ ರೋಷನ್, ಶುಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಸೂಪರ್ ಆಗಿದೆ, ಒಳ್ಳೊಳ್ಳೆ ಹಾಡು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳ ಸುಮಧುರ ಮತ್ತು ಸುಂದರ ಅಂತ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್.

ಸೂರ್ಯಾಸ್ತದ ಅತ್ಯಂತ ದೊಡ್ಡ ಪ್ರಾಮಿಸ್ ಏನ್ ಗೊತ್ತಾ, ನಾನು ಮತ್ತೆ ಬರ್ತೀನಿ. ಇವತ್ತು ಸೂರ್ಯ ಮುಳುಗಿದ್ದಾನೆ, ಆದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಉದಯಿಸ್ತಾನೆ. ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ? ಇವತ್ತು ಆನ್ಸರ್ ಸಿಗ್ಲಿಲ್ವಾ, ನಾಳೆ ಪ್ರಯತ್ನಿಸೋಣ. ಇವತ್ತು ಎಕ್ಸಾಮ್ ಚೆನ್ನಾಗಾಗಿಲ್ವಾ, ಮುಂದಿನ ಪರೀಕ್ಷಾ ಇದ್ದೇ ಇದೆ. ಇವತ್ತು ಯಾರೊಂದಿಗಾದ್ರೂ ಜಗಳ ಆಡಿದ್ರಾ, ನಾಳೆ ಮಾತಾಡಬಹುದು. ಇವತ್ತೊಂದು ಅವಕಾಶ ಕೈ ತಪ್ತಾ, ಹೊಸ ಅವಕಾಶ ಬರಬಹುದು. ಇವತ್ತು ಸಾಧ್ಯವಾಗಲಿಲ್ಲ ಅಂದ್ರೆ ಎಂದಿಗೂ ಸಾಧ್ಯವಿಲ್ಲ ಅಂತ ಅರ್ಥ ಅಲ್ವೇ ಅಲ್ಲ. ಕೆಲವೊಮ್ಮೆ ಜೀವನ ನಮಗೆ ನೋ ಅನ್ನೋದು ನಾಟ್ ಯೆಟ್ ಅಂತ ಹೇಳಲು, ಆದ್ದರಿಂದ ಇವತ್ತು ಮುಗಿದಿದ್ರೆ ಆಸೆ ಮುಗಿಬೇಕಾಗಿಲ್ಲ ಅಲ್ವಾ? ಇವತ್ತಿನ ಸನ್ಸೆಟ್ ಸುರುಬಿಯಿಂದ ನಾವು ಏನ್ ನಮ್ಮ ಮನೆಗೆ ಒಂದು ಸ್ವಲ್ಪ ವಿಷಯ ತಿಳ್ಕೋಬಹುದು ಅಂದರೆ, ಸಂಜೆಯ ಆಕಾಶ ನಮಗೆ ನಾಲ್ಕು ಮಾತು ಹೇಳುತ್ತೆ. ಏನು ಹೇಳುತ್ತೆ? ನಮ್ಮ ಜೀವನದಲ್ಲಿ ಇವತ್ತು ಒಂದು ಚಾಪ್ಟರ್ ಮುಗಿದಿರಬಹುದು, ಒಂದು ಕನಸು ತಡವಾಗಿರಬಹುದು, ಒಂದು ಸಂಬಂಧ ಬದಲಾಗಿರಬಹುದು, ಒಂದು ಅವಕಾಶ ಕೈ ತಪ್ಪಿರಬಹುದು, ಆದರೆ ನಿಮ್ಮ ಕತೆ ಮುಗಿದಿಲ್ಲ ಅಂತ ಅಲ್ವಾ?

ಸೂರ್ಯಾಸ್ತ ಶಕುಂತಲಾ ಶಂಕರ್ ಮಂಡ್ಯ ಸಂದೇಶ ಕಳಿಸಿದ್ದಾರೆ. ತಂಪಾದ ಮಳೆಯ ಜೊತೆಯಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಈ ಟ್ರಾಫಿಕ್ನಲ್ಲಿ ನಾವು ಕೂಡ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಅಂತ ವಂದನೆಗಳು. ಹಾಗೆ ಸನ್ಸೆಟ್ ಸುರಭಿಯಲ್ಲಿ ಸುಮಧುರ ಹಾಡುಗಳು ತುಂಬ ಚೆನ್ನಾಗಿ ಬರ್ತಿದೆ. ದಣಿದ ಮನೆಗೆ ಮನೆಗೆ ಹೋಗುವ ಧಾವಂತದಲ್ಲೂ ಕೇಳಿ ಕಳೆದು ಹೋದೆ ನಾನೀಗ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅಲ್ವಾ. ಏನು ಅಂದರೆ ಸೂರ್ಯ ಪ್ರತಿದಿನ ನಮಗೆ ಒಂದೇ ಮಾತು ಹೇಳ್ತಾನೆ, ನಾನು ಮುಳುಗುವುದು ಸೋಲಲ್ಲ, ಮತ್ತೆ ಉದಯಿಸ್ತೀನಿ, ನೆನ್ಪಿಟ್ಕೊಳ್ಳಿ ಅಂತ. ಇದಾಗಿತ್ತು ನಿಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸಂಜೆಯ ಆಕಾಶದ ಜೊತೆ ಒಂದು ಚಿಕ್ಕ ಮಾತುಕತೆ ನಿಮ್ಮ ಆರ್ಜಿ ಶಾಂತಲಾಜಿ ಜೊತೆ. ಇವತ್ತಿನ ಸೂರ್ಯಾಸ್ತ ನಿಮ್ಮ ದಿನಕ್ಕೆ ತೆರೆ ಇಳೆದಿರಬಹುದು, ಆದರೆ ನಿಮ್ಮ ಕತೆಗಲ್ಲ. ಶುಭ ಸಂಜೆ ಅಂತ ಹೇಳ್ತಾ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ, ಹೊಸ ಬೆಳಕಿಗೆ, ಮತ್ತೊಂದು ಹೊಸ ಸುಂದರ ಸ್ವಾಗತಕ್ಕೆ ಮತ್ತೆ ನಾಂದಿಯಾಗ್ತೀನಿ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ: ನ್ಯಾಯ ಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ

0: ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯ ಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024 ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024 ಕೇರಳವನ್ನು ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962 ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ, ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಒಳಗೊಂಡಂತೆ ಅದರ ಪಾತ್ರ ವಿಸ್ತರಿಸಿದೆ ಎಂದು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಎನ್ಸಿಡಿಸಿ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮೂಲಸೌಕರ್ಯ, ತಂತ್ರಜ್ಞಾನ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರಿ ಅಭಿವೃದ್ಧಿಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ವಿರೋಧ ಪಕ್ಷದ ಗದ್ದಲದ ನಡುವೆ ಎರಡೂ ಮಸೂದೆಗಳನ್ನು ಚರ್ಚೆಯಿಲ್ಲದೆ ಅಂಗೀಕರಿಸಲಾಯಿತು. 2024 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26 17,000 ಕೋಟಿ ರೂಪಾಯಿಗಳಿಂದ 2026-27 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್

ಠಾಕೂರ್ ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರೆ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ ಘರ್ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ರಿಚ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 3 ಲಕ್ಷ ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ 2 ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24 ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಇದು ಕನ್ನಡ ಕಾಮನಬಿಲ್ಲು, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಸ್ಟುಡಿಯೋದಲ್ಲಿ

ನಾನು ಹಾಜರಾಗಿದ್ದೀನಿ ನಿಮಗಳಿಗೆ ಆ ಪ್ರಶಾಂತ್. ಸಮಯ 7:45 ಆಗ್ತಿದ್ದಾಗೆ ಗೊತ್ತಾಗುತ್ತೆ. ಈ ಒಂದು ಗಂಟೆಯ ಸಮಯದಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ, ನಾವು ಹಾಡ್ತಾ ಹೋಗ್ತೀವಿ, ಒಂದು ಆಲಾಪವನ್ನು, ಅದೇ ಒಲವಿನ ಆಲಾಪ. ಈ ಒಂದು ಒಲವಿನ ಆಲಾಪದಲ್ಲಿ ನಾವು ಯಾವಾಗಲೂ ಪ್ರೀತಿಯ ಮಾತುಗಳನ್ನು ಮಾತಾಡ್ತಾ ಹೋಗ್ತೀವಿ, ಮನಸ್ಸಿನ ಮಾತುಗಳನ್ನು ಮಾತಾಡ್ತಾ ಹೋಗ್ತೀವಿ. ಪ್ರೀತಿ ಅನ್ನೋ ಒಂದು ಪದವೇ ಸಾಕು ಭಾವನೆಗಳು ತುಂಬಿ ಬರೋದಕ್ಕೆ. ಕೆಲವೊಮ್ಮೆ ನಗು, ಕೆಲವೊಮ್ಮೆ ಕಣ್ಣೀರು, ಕೆಲವೊಮ್ಮೆ ಕಾಯುವಿಕೆ. ಆದರೆ ಇದೆಲ್ಲದಕ್ಕಿಂತ ಪ್ರೀತಿಯನ್ನು ಉಳಿಸೋದು ಒಂದೇ ಒಂದು ಶಕ್ತಿ. ಆ ಶಕ್ತಿ ಯಾವುದು ಗೊತ್ತಾ? ಅದೇ ನಂಬಿಕೆ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಪ್ರೀತಿಯಲ್ಲಿ ನಂಬಿಕೆ. ಹಾಗಾದರೆ ಮನಸ್ಸಿಗೆ ತಾಕುವ ಕೆಲವು ಮಾತುಗಳ ಜೊತೆಗೆ ಈ ಪ್ರೀತಿಯ ಪಯಣ ಶುರು ಮಾಡೋಣ.

ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಮಗೆ ಅನಿಸಿದ್ದೇನಪ್ಪ ಅಂತಂದರೆ, ಇವತ್ತು ನಾವು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರೀತಿಯಲ್ಲಿ ಪ್ರತಿ ಮೆಸೇಜ್ಗೆ ಇಮಿಡಿಯೇಟ್ ರಿಪ್ಲೈ ಬರಲೇಬೇಕು ಅಂತ ಇಲ್ಲ, ಪ್ರತಿ ಕಾಲ್ ಅಟೆಂಡ್ ಆಗಲೇಬೇಕು ಅಂತ ಇಲ್ಲ. ಯಾಕೆಂದರೆ ಜೀವನ ಎಲ್ಲರಿಗೂ ಬಿಸಿಯಾಗಿರಬಹುದು, ಆದರೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇದ್ದರೆ ಅವರು ನನ್ನನ್ನು ಇಗ್ನೋರ್ ಮಾಡ್ತಿಲ್ಲ ಅನ್ನುವಂಥ ಒಂದು ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ನಿಜವಾದ ಪ್ರೀತಿ ಅಂತಂದರೆ ರಿಪ್ಲೈ ಸ್ಪೀಡ್ ನೋಡಿ ಅಳೆಯೋದಲ್ಲ, ಹಾರ್ಟ್ ಕನೆಕ್ಷನ್ ನೋಡಿ ಅಳೆಯೋದಾಗಿರುತ್ತೆ. ಕೇಳಿ ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ, FM ರೈನ್ಬೋ 101.3 MHz.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಒಲವಿನ ಆಲಾಪ. ಸುಮಧುರ ಗೀತೆಗಳು, ಪ್ರೀತಿಯ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರವನ್ನು. ಇವತ್ತಿನ ಈ ಒಂದು ರಿಲೇಶನ್ಶಿಪ್ಗಳಲ್ಲಿ ತುಂಬ ಕಾಮನ್ ಆಗಿರುವಂತಹ ಪದ ಏನಪ್ಪ ಅಂತಂದರೆ ಪಾಸ್ವರ್ಡ್. ಪಾಸ್ವರ್ಡ್ ಸಮಸ್ಯೆ ತುಂಬ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಆದರೆ ಸತ್ಯವಾದ ಪ್ರೀತಿಯಲ್ಲಿ ಫೋನ್ ಚೆಕ್ ಮಾಡೋದಿಲ್ಲ, ಮನಸ್ಸಿನ ಸತ್ಯ ಚೆಕ್ ಮಾಡಬೇಕಾಗತ್ತೆ. ಯಾಕೆಂದರೆ ಟ್ರಸ್ಟ್ ಇದ್ದ ಜಾಗದಲ್ಲಿ, ನಂಬಿಕೆ ಇದ್ದ ಜಾಗದಲ್ಲಿ ಇನ್ವೆಸ್ಟಿಗೇಷನ್ಗೆ ಖಂಡಿತ ಜಾಗ ಇರೋದಿಲ್ಲ. ಎಕ್ಸ್ಪ್ಲನೇಷನ್ ಕೇಳದ ಪ್ರೀತಿಯೇ ನಿಜವಾದ ಪ್ರೀತಿ ಅಂತ ಅನಿಸತ್ತೆ. ಹಾಗಾಗಿ ಎಲ್ಲರಿಗೂ ಅವರದ್ದೇ ಆದಂತಹ ಸ್ಪೇಸ್ ಇರುತ್ತೆ, ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಜೀವನ ಇರುತ್ತೆ. ಪ್ರೀತಿ ಅಂತಂದರೆ ಪೊಸೆಸಿವ್ನೆಸ್ ಅನ್ನೋದಕ್ಕಿಂತ ಪ್ರೀತಿ ಅಂತಂದರೆ ಪ್ರತಿಯೊಬ್ಬರ ಒಂದು ಸ್ವಾತಂತ್ರ್ಯದಲ್ಲಿ ವಿಹರಿಸೋದೇ ಒಂದು ಪ್ರೀತಿ ಅಂತ ಅನಿಸತ್ತೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ FM ರೈನ್ಬೋ ಒಲವಿನ ಆಲಾಪದಲ್ಲಿ.

ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಒಳ್ಳೆ ಗೀತೆಗಳ ಜೊತೆಯಲ್ಲಿ ಹಾಗೆ ನಮ್ಮ ಪಯಣ ಸಾಗ್ತಾ ಇದೆ. ನಾವಿವಾಗ ಮಾತಾಡಿದ್ವಿ ಏನಪ್ಪ ಅಂತಂದರೆ ಪೊಸೆಸಿವ್ನೆಸ್ ಇರಬಾರ್ದು ಅಂತ. ಹಾಗೆ ಅದ್ರ ಬಗ್ಗೆನೇ ಮಾತಾಡ್ತಾ ಹೋದರೆ ಈ ಒಂದು ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ವಿಚಾರದಲ್ಲಿ ಕೆಲವರು ಕೇಳ್ತಾರೆ, ಎಲ್ಲಿದೆಯಾ, ಯಾರ ಜೊತೆ ಇದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಫ್ರೆಂಡ್ಸ್ ಜೊತೆ ಇದೆಯಾ, ಎಷ್ಟೊತ್ತಾಗತ್ತೆ, ಆಫೀಸಲ್ಲೇ ಇದೆಯಾ, ನಿಜ ಹೇಳು, ಇದೆಲ್ಲ ಮಾತು ಬರುತ್ತೆ. ಆದರೆ ನಿಜವಾಗಿ ಪ್ರೀತಿಸುವರು ಕೇಳೋರು ಏನಂತ ಕೇಳ್ತಾರೆ ಗೊತ್ತಾ? ಹುಷಾರಾಗಿರು, ಬೇಗ ಬಾ, ಊಟ ಮಾಡಿದ್ಯಾ, ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಹೋಗ್ತಾರೆ. ಯಾಕಂದರೆ ಪೊಸೆಸಿವ್ನೆಸ್ಗಿಂತ ಕೇರ್ ಅನ್ನೋದು ತುಂಬ ತುಂಬ ದೊಡ್ಡದಾಗತ್ತೆ, ಕಾಳಜಿ ಅನ್ನೋದು ತುಂಬ ದೊಡ್ಡದಾಗತ್ತೆ, ಕಂಟ್ರೋಲ್ಗಿಂತ ನಂಬಿಕೆ ದೊಡ್ಡದಾಗತ್ತೆ. ಪ್ರೀತಿ ಅಂತಂದರೆ ಯಾವತ್ತೂ ಬಂಧನ ಅಲ್ಲ, ಅದೊಂದು ಭರವಸೆ. ಕೇಳಿ ಮತ್ತೊಂದು ಒಳ್ಳೆ ಗೀತೆ ನಿಮ್ಮೆಲ್ಲರಿಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ಪ್ರೀತಿ ಅಂತ ಅಂದ ತಕ್ಷಣ, ಪ್ರೀತಿಯಲ್ಲಿ ನಂಬಿಕೆ ಅಂತ ಅಂದ ತಕ್ಷಣ ಎಲ್ಲರಿಗೂ ಹೊಳೆಯೋದೇನಪ್ಪ ಅಂತಂದರೆ ಕಣ್ಣಿಂದ ಶುರುವಾಗಿ ಮನಸ್ಸಿನ ಆಳಕ್ಕೆ ಇಳಿಯತ್ತೆ ಪ್ರೀತಿ ಅಂತ. ಪ್ರೀತಿ ಕಣ್ಣಿನಿಂದ ಶುರುವಾಗಬಹುದು ಅಥವಾ ಒಂದು ಸ್ಮೈಲ್ನಿಂದ ಆರಂಭ ಆಗಬಹುದು, ಆದರೆ ಅದು ತುಂಬ ವರ್ಷಗಳ ಕಾಲ ಉಳಿಯೋದು ಯಾವುದರಿಂದ ಅಂತಂದು ಗೊತ್ತಾ? ಅದೇ ನಂಬಿಕೆಯಿಂದ. ಪ್ರೀತಿಯಲ್ಲಿ ನಂಬಿಕೆನೇ ದೊಡ್ಡದು, ನಂಬಿಕೆನೇ ಪ್ರೀತಿ ಅಂತ ಅನ್ನಿಸ್ಬಹುದು ಒಂದೊಂದು ಸರಿ ಸಹಜಾನೇ. ಕೈ ಹಿಡಿಯೋದಕ್ಕೆ ಸಾವಿರ ಜನ ಸಿಗಬಹುದು, ಆದರೆ ಜೀವನ ಪೂರ್ತಿ ಮನಸ್ಸು ಹಿಡಿದು ನಿಲ್ಲಿಸೋರು ತುಂಬ ಅಪರೂಪದಲ್ಲಿ ಅಪರೂಪ, ವಿರಳಾತಿ ವಿರಳ. ಅದೇ ಯಾರಪ್ಪ ಅಂತಂದರೆ ನಾವು ನಮ್ಮನ್ನು ನಂಬಿದವರು. ಕೇಳಿ ಮತ್ತೊಂದು ಗೀತೆ ಪ್ರೀತಿಯ ಈ ಒಂದು ನಂಬಿಕೆಯ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಬಲುವಿನ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಬಹಳಷ್ಟು ಒಳ್ಳೊಳ್ಳೆ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ, ಹಾಗೆ ಈ ಒಂದು ಮಾತುಗಳು ಇಳಿತಾ ಇದೆ ಅಂತ ಅನ್ಸುತ್ತೆ. ಸ್ಟುಡಿಯೋದಲ್ಲಿ ಹಾಗೆ ಈ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇದಿಷ್ಟು ವಿಚಾರಗಳು ತಲೆಗೆ ಬರೋದು ಸಹಜಾನೇ. ಯಾರನ್ನಾದರೂ ಪ್ರೀತಿಸೋದು ತುಂಬ ಸುಲಭ, ಆದರೆ ಅವರನ್ನು ಸಂಪೂರ್ಣವಾಗಿ ನಂಬುವುದು ತುಂಬ ತುಂಬ ಕಷ್ಟ ಅಲ್ಲ, ವಿಶೇಷನೇ. ಯಾಕೆಂದರೆ ನಂಬಿಕೆ ಅಂದರೆ ಟ್ರಸ್ಟ್ ಅಂದ್ರೇ ಹಾಗೆ, ನೀನು ನನ್ನನ್ನು ಹರ್ಟ್ ಮಾಡಲ್ಲ ಅನ್ನೋ ಸೈಲೆಂಟ್ ಪ್ರಾಮಿಸ್ ಆ ಒಂದು ಟ್ರಸ್ಟ್ ಅಂದರೆ ಆ ನಂಬಿಕೆಯಲ್ಲಿ ಇರುತ್ತೆ. ಆ ಪ್ರಾಮಿಸ್ ಉಳಿದಾಗ ಮಾತ್ರ ರಿಲೇಶನ್ಶಿಪ್ ಇನ್ನಷ್ಟು ಸುಂದರವಾಗಿ ಕಾಣುತ್ತೆ, ಬದುಕು ಇನ್ನಷ್ಟು ಖುಷಿಯಾಗಿರುತ್ತೆ. ಮತ್ತೊಂದು ಸುಮಧುರ ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ

ಪ್ರೀತಿಯಲ್ಲಿ ನಂಬಿಕೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ನಾವು ಬಹಳಷ್ಟು ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಟ್ರಸ್ಟ್ ಪೊಸೆಸಿವ್ನೆಸ್ ಅನ್ನೋವಂಥ ತುಂಬ ವಿಚಾರಗಳನ್ನು ಮಾತಾಡಿದ್ವಿ. ಆದರೆ ಒಂದೊಂದು ಸರಿ ಏನಾಗುತ್ತೆ, ಹತ್ತಿರದಲ್ಲಿ ಇದ್ದರೂ ಪಕ್ಕದಲ್ಲಿ ಇದ್ದರೂ ಯಾಕೋ ಎಲ್ಲೋ ದೂರದಲ್ಲಿದ್ದಂಗೆ ಅಂತ ಅನಿಸುತ್ತೆ. ಇನ್ನೊಂದೊಂದು ಸರಿ ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಎಷ್ಟೇ ದೂರದಲ್ಲಿದ್ದರೂ ಹತ್ತಿರದ ಫ್ರೀಕ್ವೆನ್ಸಿಯಲ್ಲಿ ಹಾಗೆ ನಾವು ಕ್ಯಾಚ್ ಮಾಡ್ಕೋಬಹುದು. ಕೆಲವೊಮ್ಮೆ ಒಬ್ಬರ ಜೊತೆ ಪ್ರತಿದಿನ ಮಾತಾಡ್ತಾ ಇದ್ದರೂ ಮನಸ್ಸು ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಕೆಲವರು ದೂರದಲ್ಲಿದ್ದರೂ ಹೃದಯ ತುಂಬ ಹತ್ತಿರವಾಗಿರುತ್ತೆ. ಯಾಕೆಂತಂದರೆ ಡಿಸ್ಟೆನ್ಸ್, ಪ್ರೀತಿಯಲ್ಲಿ ಇರುವಂಥ ಒಂದು ಡಿಸ್ಟೆನ್ಸ್ ಕಿಲೋಮೀಟರ್ನಿಂದ ಅಳೆಯೋದಲ್ಲ. ಈ ಒಂದು ಡಿಸ್ಟೆನ್ಸ್ ಬರೋದು ಎಲ್ಲಿಂದ, ಅದು ನಂಬಿಕೆ ಇಲ್ಲದೆ ಇರೋದರಿಂದ. ಸೊ ಯಾವಾಗಲೂ ಯಾರಾದರೂ ಡಿಸ್ಟೆಂಟ್ ಆಗಿಬಿಟ್ರೆ ಪ್ರೀತಿಯಲ್ಲಿ, ಅದು ಯಾವಾಗಲೂ ಅಪನಂಬಿಕೆಯಿಂದ ಅಂತಲೇ ಅನ್ಕೋಬಹುದು. ಹಾಗಾಗಿ ಪ್ರೀತಿಯಲ್ಲಿ ದೊಡ್ಡ ವಿಚಾರ ಏನು? ನಂಬಿಕೆ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ.

ಸ್ನೇಹಿತರೆ, ಇದು ಕನ್ನಡ ಕಾಮನ್ ಬಿಲ್ ಫ್ರಮ್ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಹಾಗೆ ಪಿಚ್ಚರ್ ಪರ್ಫೆಕ್ಟ್ ಲವ್ ಸ್ಟೋರಿ ಥರ ನಾವು ಪ್ರೀತಿಯಲ್ಲಿ ನಂಬಿಕೆ ಥರ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ಪರ್ಫೆಕ್ಟ್ ಲವ್ ಸ್ಟೋರಿ ಅಂತ ಸಿಗೋದಿಲ್ಲ. ಸಿನಿಮಾ ಥರದ ಹ್ಯಾಪಿ ಎಂಡಿಂಗ್ ಕೂಡ ಇರದೇ ಇರುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಒಬ್ಬರನ್ನು ಕಳೆದುಕೊಳ್ಳುವ ಭಯಕ್ಕಿಂತ ಒಬ್ಬರನ್ನೊಬ್ಬರು ನಂಬುವ ಧೈರ್ಯ ತುಂಬ ತುಂಬ ದೊಡ್ಡದು ಅಂತ ನನಗನ್ಸುತ್ತೆ. ಅದೇ ನಿಜವಾದ ಪ್ರೀತಿ. ಯಾಕೆ ಭಯ ಪಡಬೇಕು ಒಬ್ಬರು ನೀವು ಇನ್ನೊಬ್ಬರನ್ನು ಕಳ್ಕೊಳ್ತೀವಿ ಅಂತ? ಧೈರ್ಯವಾಗಿ ಹಾಗೆ ಜೀವನದಲ್ಲಿ ಒಟ್ಟಿಗೆ ಇರಬಹುದು ಅಂತ ಅನ್ನಿಸ್ಬಹುದು. ಪ್ರೀತಿ ಸುಂದರವಾಗಿ ಇರಬಹುದು, ಆದರೆ ಟ್ರಸ್ಟ್ ಇದ್ದಾಗ ಮಾತ್ರ, ನಂಬಿಕೆ ಇದ್ದಾಗ ಮಾತ್ರ, ಫೇತ್ ಇದ್ದಾಗ ಮಾತ್ರ ಅದು ಶಾಶ್ವತವಾಗಿರುತ್ತೆ. ಕೇಳಿ ಮತ್ತೊಂದು ಗೀತೆ ಒಲವಿನ ಆಲಾಪದಲ್ಲಿ. ಈ ಒಂದು ಪ್ರೀತಿಯ ಗೀತೆ ನಿಮ್ಮೆಲ್ಲರಿಗಾಗಿ.

ಪ್ರೀತಿಯ ವಿಚಾರವನ್ನು ಮಾತಾಡ್ತಾ, ಪ್ರೀತಿಯಲ್ಲಿರೋ ನಂಬಿಕೆಯನ್ನು ಮಾತಾಡ್ತಾ ಹಾಗೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ ಸ್ನೇಹಿತರೆ. ಪ್ರೀತಿಸಿ, ಆದರೆ ಅದಕ್ಕಿಂತ ಹೆಚ್ಚು ಒಬ್ಬರನ್ನೊಬ್ಬರು ನಂಬುವಂಥದ್ದು ತುಂಬ ತುಂಬ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರೀತಿ ರಿಲೇಷನ್ಶಿಪ್ನ ಉಸಿರಾದರೆ ನಂಬಿಕೆ ಅದರ ಹಾರ್ಟ್ ಬೀಟ್ ಅಂತಲೇ ಹೇಳಬಹುದು. ಇದು ಇವತ್ತಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಲವಿನ ಆಲಾಪ ಕಾರ್ಯಕ್ರಮದ ವಿಷಯವಾಗಿತ್ತು. ಮತ್ತೊಂದು ಮನಸ್ಸಿಗೆ ಹತ್ತಿರವಾದ ವಿಷಯದೊಂದಿಗೆ ಮತ್ತೆ ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಮೈಲ್ ಮಾಡಿ, ಪ್ರೀತಿಯಲ್ಲಿ ನಂಬಿ, ಪ್ರೀತಿಯನ್ನು ನಂಬಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 MHz. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು, ನಿಮ್ಮ ದನಿಯಾಗಿದ್ದು ನಾನು ನಿಮ್ಮ ಗೆಳೆಯ ಪ್ರಶಾಂತ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕೆಲವು ಹಾಡುಗಳನ್ನು ನಾವು ಕೇಳೋದಿಲ್ಲ, ಅದು ಮನಸ್ಸಿನೊಳಗೆ ಇಳಿದು ಬಿಡುತ್ತೆ. ಒಂದು ಹಾಡು ಕೇಳಿದ ತಕ್ಷಣ ಯಾವುದೋ ಹಳೆಯ ಸಂಜೆ ನೆನಪಾಗುತ್ತೆ, ಯಾರೋ ಒಬ್ಬರು ನೆನಪಾಗ್ತಾರೆ, ಮರೆತು ಹೋಗಿದ್ದ ಒಂದು ಜಾಗ

ಕಣ್ಮುಂದೆ ಬರುತ್ತೆ. ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ, ಅದೇ ಅಲ್ವಾ ಹಾಡಿನ ಮ್ಯಾಜಿಕ್. ನಮಸ್ಕಾರ, ಇದು ನಿಮ್ಮ ಸುಕೂನ್ ಕೆಪಲ್ ಕಾರ್ಯಕ್ರಮ. ರಾತ್ರಿ ನಿಧಾನವಾಗಿ ತನ್ನ ಶಬ್ದ ಕಡಿಮೆ ಮಾಡ್ತಿದೆ. ದಿನವಿಡೀ ಓಡಾಡಿದ ಮನಸ್ಸು ಈಗ ಸ್ವಲ್ಪ ವಿಶ್ರಾಂತಿ ಕೇಳ್ತಿದೆ. ಈ ಹೊತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮಗೆ ಮನೆಗೆ ಬಂದ ಹಾಗೆ ಅನ್ನಿಸುವ ಹಾಡು ಯಾವುದು? ಅಂದರೆ ಆ ಹಾಡು ಕೇಳಿದ ತಕ್ಷಣ ನಿಮಗೆ ಈ ಹಾಡನ್ನ ನಾನು ಕೇಳಲೇಬೇಕು, ಇದು ಯಾವುದೋ ಒಂದು ನೆನಪಿಗೆ ಕರ್ಕೊಂಡು ಹೋಗುತ್ತೆ ಅಂತ ಮನಸ್ಸು ಹೇಳುತ್ತೆ. ಇವತ್ತು ಆ ಹಾಡಿನ ಕತೆ ಕೇಳೋಣ ನಿಮ್ಮಿಂದ. ನೀವು ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಈ ಹಿಂದಿ ಹಾಡು ನಿಮಗೆ ಯಾಕೆ ತುಂಬ ಮನಸ್ಸಿಗೆ ಹತ್ತಿರವಾಗುತ್ತೆ, ಆ ಹಾಡು ಕೇಳಿದ ತಕ್ಷಣ ನಿಮಗೆ ಯಾವುದೋ ನಿಮ್ಮ ಬಾಲ್ಯ ಅಥವಾ ಯೌವನ ಅಥವಾ ಯಾವುದೋ ಒಂದು ಸಂದರ್ಭನ ತುಂಬ ನೆನಪಿಸುತ್ತೆ, ಯಾಕೆ ನಿಮ್ಮ ಸ್ನೇಹಿತರ ಜೊತೆ ಕಳೆದಿದ್ದ ಅಥವಾ ನಿಮ್ಮ ಸಂಗಾತಿ ಜೊತೆ ಕಳೆದಿದ್ದ, ಖಂಡಿತವಾಗ್ಲೂ ಮೆಸೇಜ್ ಮಾಡಿ. ನಾನು ನಿಮ್ಮ ಮೆಸೇಜ್ಗಾಗಿ ನಿಮ್ಮ ಆರ್ಜೆ ಶಾಂತಲಾಜೆ ಕಾಯ್ತಾ ಇರ್ತೀನಿ. ನಂಬರ್ ಗೊತ್ತೇ ಇದೆಯಲ್ಲ, ಇನ್ ಕೇಸ್ ಇವಾಗೇನಾದರೂ ನೀವು ಟ್ಯೂನ್ ಮಾಡಿದರೆ 9480901013.

ಕೆಲವು ಹಾಡುಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಇರೋದಿಲ್ಲ, ಅದು ನಮ್ಮ ಮೆಮೊರೀಸ್ನಲ್ಲೇ ಇದ್ಬಿಡುತ್ತೆ ಅಲ್ವಾ. ಮೊದಲ ಬಾರಿ ಕೇಳಿದಾಗ ಸಾಮಾನ್ಯವಾಗಿದ್ದ ಹಾಡೊಂದು ವರ್ಷಗಳ ನಂತರ ಕೇಳಿದಾಗ ಯಾಕೋ ತುಂಬ ಸ್ಪೆಷಲ್ ಅನಿಸ್ಬಿಡುತ್ತೆ. ಯಾಕೆಂದರೆ ಆಗ ನಾವು ಆ ಹಾಡನ್ನು ಬರೀ ಕೇಳೋದಿರಲ್ಲ, ನಮ್ಮದೇ ಒಂದು ಕಾಲಘಟ್ಟವನ್ನು ಕೇಳ್ತಿರ್ತೀವಿ. ಕಾಲೇಜು ದಿನಗಳಿರಬಹುದು, ಶಾಲೆಯ ಮೆಮೊರೀಸ್ ಇರ್ಬೋದು, ಮೊದಲ ಕೆಲಸ ಇರಬಹುದು, ಮದುವೆಯ ದಿನಗಳಿರಬಹುದು, ಅಪ್ಪ ಅಮ್ಮನ ಜೊತೆಗಿನ ಯಾವುದೋ ಒಂದು ಸಂಜೆ ಇರಬಹುದು. ಹಾಗಾದರೆ ಹೇಳಿ, ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ಹಾಡು ಯಾವುದು ಮತ್ತು ಯಾಕೆ ಅಂತ ಖಂಡಿತವಾಗ್ಲೂ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಸಂದೇಶ ಕಳಿಸಿದ್ದಾರೆ ಸಚಿನ್ ಅವರು ಬೆಂಗಳೂರಿನಿಂದ. ಅವ್ರು ಹೇಳ್ತಾರೆ ನನಗೆ, ರಾಜ್ 3 ಚಿತ್ರದ ರಫ್ತಾರಫ್ತ ಹಾಡನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡಿ ಅಂತ. ಯಾಕೆ ಅಂದರೆ ಈ ಹಾಡನ್ನು ಕೇಳಿದಾಗಲೆಲ್ಲ ಸೂರ್ಯಾಸ್ತದ ಹೊತ್ತಿನಲ್ಲಿರುವ ಒಂದು ಖಾಲಿ ಕೋಣೆಯಲ್ಲಿ ನಿಂತು ಒಂದು ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಯೋಚಿಸ್ತಿರುವಂತೆ ಅನಿಸುತ್ತಂತೆ ಸೂರ್ಯಾಸ್ತದ ಹೊತ್ತಿನಲ್ಲಿ. ಹಾಗೆ ನಾನು ಈ ಹಾಡನ್ನು ಹಾಡುವ ಪ್ರತಿ ಬಾರಿಯೂ ಪದಗಳಲ್ಲಿ ಹೇಳಲಾಗದ ಒಂದು ಭಾವನೆಗೆ ಈ ಹಾಡು ಸರಿಯಾದ ಪದಗಳನ್ನು ಕೊಟ್ಟಿದೆ ಅಂತ ನನಗನ್ಸುತ್ತೆ. ಬಿಕಾಸ್ ಕೆಲವು ಭಾವನೆಗಳನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ, ಅವುಗಳನ್ನು ವಿವರಿಸಲು ಸಾಧ್ಯವಿಲ್ಲ, ಸುಮ್ಮನೆ ಅನುಭವಿಸಬೇಕು ಅಂತ ಸಚಿನ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಹಾಗಾಗಿ ಸಚಿನ್ ಅವರಿಗೋಸ್ಕರ ರಾಜ್ 3 ಚಿತ್ರದಿಂದ ಈ ಹಾಡು.

ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬ್ಯೂಟಿ ಏನು ಗೊತ್ತಾ, ಈ ಯಾವುದಾದ್ರೂ ಹಾಡಾಗಿರ್ಬೋದು, 18 ವರ್ಷದ ಹುಡುಗ ಆಗಿರ್ಬೋದು, 40 ವರ್ಷದ ಯಾವುದಾದ್ರೂ ಮಹಿಳೆ ಆಗಿರ್ಬೋದು, 60 ವರ್ಷದ ವ್ಯಕ್ತಿ ಕೂಡ ಆಗಿರಬಹುದು, ಒಂದೇ ಹಾಡು ಬೇರೆ ಬೇರೆ ಮೆಮೊರೀಸ್ ಕೊಡಬಹುದು. ಯಾಕೆಂದರೆ ಸಂಗೀತಕ್ಕೆ ಏಜ್ ಲಿಮಿಟ್ ಇಲ್ಲ. ನಮ್ಮ ಜನರೇಷನ್ ಬೇರೆ ಇರಬಹುದು, ನಮ್ಮ ಸ್ಟೋರೀಸೇ ಬೇರೆ ಇರ್ಬೋದು, ಆದರೆ ಒಂದು ಮೆಲೋಡಿ ಹಾಡು ಕೇಳಿದಾಗ ಮನಸ್ಸಿನಲ್ಲಿ ಮೂಡುವ ಫೀಲಿಂಗ್ ಅದು ಎಲ್ಲರಿಗೂ ಒಂದೇ. ಅದಕ್ಕೆ ಇವತ್ತು ಒಂದು ಚಾಲೆಂಜ್ ಏನು ಅಂದರೆ, ನಿಮ್ಗೂ ಫೇವ್ರೆಟ್ ಸುಕೂನ್ ಅಂದರೆ ನೆಮ್ಮದಿ ಕೊಡುವಂತಹ ಹಾಡು ಯಾವುದಾದ್ರು ಇದೆಯಾ ಅಂತ ಕೇಳಿದೆ. ಅದಕ್ಕೆ ಉಷಾ ಅವರು ನನಗೆ ಒಂದು ಸಂದೇಶ ಕಳಿಸಿದ್ದಾರೆ, ಈ ಹಾಡು ನನಗೆ ಮನಸ್ಸಿಗೆ ತುಂಬ ಹತ್ತಿರ, ಈ ಹಾಡನ್ನು ಕೇಳಿದಾಗೆಲ್ಲ ನಾನು ಹಳೆಯ ಆಕಾಶವಾಣಿ ಕೇಳ್ತಿದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ ಅಂತ. ಸೊ ಹಾಗಾದರೆ ಯಾವ ಹಾಡು ನೀವೇ ಕೇಳಿ.

ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ, ಕೆಲವು ಹಾಡುಗಳು ಒಂದು ಹಂತದ ನಂತರ ಹಾಡಾಗಿರಲ್ಲ, ವ್ಯಕ್ತಿಗಳಾಗ್ಬಿಡುತ್ತೆ. ಅಮ್ಮನ ನೆನಪಿಗೆ ಒಂದು ಹಾಡು, ಒಬ್ಬ ಬೆಸ್ಟ್ ಫ್ರೆಂಡ್ ನೆನಪಿಗೆ ಇನ್ನೊಂದು, ಯಾರೋ ದೂರವಾಗಿ ಬಿಟ್ಟಮೇಲೆ ವ್ಯಕ್ತಿಯ ನೆನಪಿಗೆ ಮತ್ತೊಂದು, ಮತ್ತೆ ಕೆಲವೊಮ್ಮೆ ನಮ್ಮದೇ ಹಳೆಯ ವರ್ಷನ್ ನೆನಪಿಗೆ ಒಂದು ಹಾಡು. ಆ ಹಾಡು ಕೇಳಿದಾಗ ನಾನು ಹಾಗಿದ್ದೆ, ಈಗ ನನ್ನ ಜೀವನ ಹೀಗಾಗೋಯ್ತು ಅಂತ ಅನಿಸ್ಬಿಡುತ್ತಲ್ವ? ನಿಮ್ಮಲ್ಲೂ ಹೀಗೆ ಇದೆಯಾ? ಯಾವ ಹಿಂದಿ ಸಾಂಗ್ ಕೇಳಿದ ತಕ್ಷಣ ಒಬ್ಬ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬರ್ತಾರೆ? ನಿಮ್ಮ ಜೊತೆ ಇದ್ದರೂ ದೂರವಾಗಿರಬಹುದು, ದೂರದಲ್ಲಿದ್ದರೂ ಹೃದಯಕ್ಕೆ ತುಂಬ ಹತ್ತಿರವಾಗಿರಬಹುದು. ಆಹಾ, ಅಂತ ಹಾಡನ್ನು ನಮಗೂ ಕಳಿಸಿ ಅಂತ ಹೇಳಿದ್ದೆ. ಹರೀಶ್ ಮಲ್ಲೇಶ್ವರ ಅವರು, ನನಗೆ ನೂರಿ ಚಿತ್ರದ ಟೈಟಲ್ ಸಾಂಗ್ ತುಂಬಾ ಇಷ್ಟ. ಯಾಕೆ ಅಂದರೆ, ವಾದ್ಯಗಳ ಭರಾಟೆ ಇಲ್ಲದೆ ಶಾಂತವಾಗಿ ಕುಳಿತು ಕೇಳುವಾಗ ನಿಧಾನಗತಿಯಲ್ಲಿ ಗಾಳಿಯಲ್ಲಿ ತೇಲಿ ಬರುವ ಧ್ವನಿಯಂತೆ ಇಷ್ಟವಾಗುತ್ತೆ ಅಂತ ಸಂದೇಶ ಕಳಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಸಾಂಗ್.

ಸುಕೂನ್ ಕೆಫಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ನಿಮಗೆ ಮನಸ್ಸಿಗೆ ಇಷ್ಟವಾದ ಹಾಡು ಯಾಕೆ, ಆ ಹಾಡನ್ನ ಕೇಳಿದ್ರೆ ಒಂಥರ ಮನಸ್ಸಿಗೆ ಮನೆಗೆ ಹತ್ತಿರವಾದಂಗೆ ಅನಿಸ್ಬೇಕು, ಆ ಥರ ಹಾಡು ಯಾವುದಿದೆ ನಿಮಗೂ ಕೂಡ ಇಷ್ಟ ಇದ್ದರೆ ಕಳಿಸಿ ಅಂತ ಹೇಳಿದ್ದೆ. ದಿಶಾ ಅವರು ರಾಜರಾಜೇಶ್ವರಿ ನಗರದಿಂದ, ಅಭಿನ ಜಾವೋ ಚೋಡ್ಕರ್, ನನಗೆ ಈ ಹಾಡು ತುಂಬಾ ಇಷ್ಟ, ಈ ಹಾಡಿನಲ್ಲಿ ಒಂದು ಮೆಲೋಡಿ ಇದೆ, ಈ ಹಾಡು ಕೇಳಿದಾಗ ಮನಸ್ಸು ಎಲ್ಲೋ ನಿಧಾನವಾಗಿ ಹೋಗಿ ನಿಂತಂತೆ ಅನ್ನಿಸುತ್ತೆ. ಯಾರನ್ನು ಯಾವುದು ಒಂದು ಕ್ಷಣ ಮತ್ತೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರಿಸಿಕೊಳ್ಳಬೇಕು ಅನಿಸುತ್ತೆ ಅನ್ನೋ ಫೀಲಿಂಗು. ಕೆಲವು ಹಾಡುಗಳು ನಾವು ಮ್ಯೂಸಿಕ್ಕಾಗಿ ಕೇಳ್ತೀವಿ, ಆದರೆ ಈ ಹಾಡನ್ನು ಕೇಳಿದಾಗ ನಮ್ಮದೇ ಒಂದು ಭಾವನೆಯನ್ನು ಕೇಳ್ತಿದ್ದೀವಿ ಅನಿಸುತ್ತೆ. ಅದಕ್ಕೆ ಬಹುಶಃ ಈ ಹಾಡು ನನಗೆ ತುಂಬ ಇಷ್ಟ. ಹಾಡು ಮುಗಿದರೂ ಅದರ ಫೀಲಿಂಗ್ ಮಾತ್ರ ಸ್ವಲ್ಪ ಹೊತ್ತು ನಮ್ಮ ಜೊತೆನೇ ಉಳಿಯುತ್ತೆ ಅಂತಾರಲ್ಲ, ಆ ಥರದ್ದೇ ಹಾಡು ಈ ಹಾಡು.

ಹಮ್ ದೋನೋ ಚಿತ್ರದ ಅವೀನ ಜಾವೋ ಚೋಳಕರ್ ಹಾಡನ್ನು ಕೇಳಿದ್ವಿ. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆಯವರ ಧ್ವನಿಯಲ್ಲಿತ್ತು. ಹಾಗೆ ಕಲಬುರಗಿ ಜಿಲ್ಲೆ ಕಡಗ

ಎನ್ಜಿಯಿಂದ ಧರ್ಮಣ್ಣ ದನ್ನಿ ಅವರು ಸರ್ಗಮ್ ಚಿತ್ರದ ಡಫಲಿ ವಾಲೆ ಹಾಡನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಕಳಿಸಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ, ಇದಕ್ಕೆ ಜಯಪ್ರದ ಅವರ ಮನೋಜ್ಞವಾದ ಅಭಿನಯ ಎನ್ನುವುದು. ಆಗಾಗ ನಮ್ಮ ಕಣ್ಮುಂದೆ ಹಾಯ್ದು ಹೋಗುತ್ತೆ ಈ ಹಾಡು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಧರ್ಮಣ್ಣ ದನ್ನಿ ಅವರಿಗೆ ನಿಮಗೋಸ್ಕರ ಈ ಹಾಡು.

ಸುಭಾನ್ ಕೋರಿ ಹಂಪಸಾಗರದಿಂದ ಈ ಹಾಡು ನನಗೆ ತುಂಬ ಇಷ್ಟ. ಸಂಗೀತ ನಿರ್ದೇಶಕ ಖಾಯಂ ಈ ಚಿತ್ರಕ್ಕೆ ನೀಡಿದ ಸಂಗೀತ ಎಲ್ಲರನ್ನು ಕೂತಲ್ಲೇ ಕೂರಿಸುತ್ತೆ ಅಂತ ಈ ಹಾಡನ್ನ ಪ್ರಸಾರ ಮಾಡಿ.

ಇವತ್ತಿನ ರಾತ್ರಿ ನಿಮ್ಮ ಕೋಣೆಯಲ್ಲಿ ಲೈಟ್ ಆಫ್ ಮಾಡಿ ಮಲಗಿದಾಗ ಒಂದು ಹಾಡನ್ನ ಖಂಡಿತವಾಗ್ಲೂ ಇವತ್ತು ನೀವು ಕೇಳಬಹುದು. ಅದು ನಿಮ್ಮ ಫೇವ್ರೇಟ್ ಆಗಿರಬೇಕು ಅಂತೇನಿಲ್ಲ, ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಧಾನಗೊಳಿಸುವ ಹಾಡಾಗಿರಲಿ. ಯಾಕೆಂದರೆ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗದೇ ಇರಬಹುದು, ಎಲ್ಲ ಸಂಬಂಧಗಳು ನಮ್ಮ ಜೊತೆ ಉಳಿಯದೇ ಇರಬಹುದು, ಎಲ್ಲ ನೆನಪುಗಳು ಮತ್ತೆ ಬದುಕಲು ಸಾಧ್ಯವಾಗದೇ ಇರಬಹುದು. ಆದರೆ ಕೆಲವು ಹಾಡುಗಳು ನಾವು ಕಳೆದುಕೊಂಡ ಕ್ಷಣಗಳನ್ನು ಮತ್ತೆ ಒಂದು ಕ್ಷಣ ನಮ್ಮ ಬಳಿ ತಂದು ನಿಲ್ಲಿಸುತ್ತೆ. ಅದಕ್ಕೆ ಕೆಲವು ಹಾಡುಗಳು ಕೇವಲ ಹಾಡುಗಳಲ್ಲ, ಅವು ನಮ್ಮ ನೆನಪುಗಳ ವಿಳಾಸ, ನಮ್ಮ ಭಾವನೆಗಳ ಭಾಷೆ. ಮತ್ತು ಕೆಲವೊಮ್ಮೆ ಮನಸ್ಸು ತುಂಬ ದಣಿದಾಗ ಬಾ ಸ್ವಲ್ಪ ಹೊತ್ತು ಇಲ್ಲಿ ಇರು ಎಂದು ಕರೆಯುವ ಒಂದು ಪುಟ್ಟ ಮನೆ. ಇದಾಗಿತ್ತು ಇವತ್ತಿನ ನಿಮ್ಮ ಸುಕೂನ್ ಕೆಪಲ್. ರಾತ್ರಿ ಇನ್ನೂ ಇದೆ, ಹಾಡುಗಳು ಇನ್ನೂ ಇದೆ ಕನಸಿನ ಲೋಕದಲ್ಲಿ. ಮತ್ತೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸುಕೂನ್ ಕೊಡೋಣ ಅಂತ. ಸೊ ಹಾಗಾಗಿ ಮತ್ತೊಂದು ಹಾಡು ಇವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಈ ಹಾಡು ಕುಚಿತೋ ಲೋಗ್ ಕಹೇಂಗೆ. ಈ ಹಾಡಿಗೋಸ್ಕರ ನಮಗೆ ಯಾರು ಸಂದೇಶ ಕಳಿಸಿದ್ದಾರೆ ಅಂತ ಹೇಳೋದಾದರೆ, ಹಾಂ, ಇವತ್ತು ಪ್ರಸಾರವಾದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.

ಹೆಗಡೆ ಹರಕೋಡು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ನಮಗೆ ಸಂದೇಶ ಕಳಿಸಿ ಕುಚ್ ತೊಲ್ಲೋಗ ಕಹಿಂಗೆ ಹಾಡನ್ನು ಪ್ಲೇ ಮಾಡಿ ಅಂತ ಹೇಳಿದ್ವಿ. ಇಲ್ಲಿಗೆ ನಮ್ಮ ಸುಕುನ್ ಕೆ ಪಲ್ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:03. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಒಂದು ಮನಸ್ಸಿನಲ್ಲೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ನಿಮ್ಮ ಕೈಯಲ್ಲಿ ಇವತ್ತೊಂದು ರಿಮೋಟ್ ಇದೆ ಅಂತ. ಅದು ಟಿವಿ ರಿಮೋಟ್ ಅಲ್ಲ ಬಾಸ್, ಲೈಫ್ ರಿಮೋಟ್. ಅದರಲ್ಲಿ ಒಂದು ಬಟನ್ ಇದೆ ಪಾಸ್ ಅಂತ. ನೀವು ಒತ್ತಿದ ತಕ್ಷಣ ಟ್ರಾಫಿಕ್ಕು ಹಾಗೆ ಪಾಸ್ ಆಗಿ ನಿಂತ್ಕೋಬೋದು, ಆಫೀಸ್ ಟೆನ್ಷನ್ ಪಾಸ್ ಆಗ್ಬೋದು, ಕಾಲೇಜ್ ಬಲ್ಲಿ ಬರಿಬೇಕಾಗಿರೋ ಅಸೈನ್ಮೆಂಟ್ ಪಾಸ್ ಆಗ್ಬೋದು, ಮೊಬೈಲಲ್ಲಿ ಬರುತ್ತಲ್ಲ ಮೆಸೇಜು ಪಾಸು, ಈ ದಿನದ ಓಡಾಟ ಎಲ್ಲ ಪಾಸ್ ಆಗ್ಬೋದು. ಆದರೆ ನೀವು ಮಾತ್ರ ಮೂವ್ ಆಗ್ತಾ ಇರ್ತೀರ. ಹಾಗಾದರೆ ನಿಮ್ಮ ಜೀವನದ ಯಾವ ಮೂಮೆಂಟು ನೀವು ಪಾಸ್ ಒತ್ತುತ್ತೀರಾ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಅಪ್ಪ ಅಮ್ಮನ ಜೊತೆ ಕಳೆದ ಒಂದು ಸುಂದರ ಸಂಜೆ ಇರಬಹುದಾ, ನಿಮ್ಮ ಬಾಲ್ಯ ಇರಬಹುದಾ, ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ನಕ್ಕಿದ ಕ್ಷಣ ಇರ್ಬೋದಾ, ಅಥವಾ ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಒಂದೆರಡು ದಿನ ಇರಬಹುದಾ, ಅಥವಾ ಯಾರಿಗೂ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರುವ ಒಂದು ಬ್ಯೂಟಿಫುಲ್ ಮೂಮೆಂಟ್ ಇರ್ಬೋದಾ. ಯಾವುದಕ್ಕೆ ನೀವು ಪಾಸ್ ಒತ್ತುವುದೇ ಇಲ್ವಾ, ಎಷ್ಟೇ ಡಿಫಿಕಲ್ಟ್ ಆಗಿದ್ರು ನೋ ನೋ ನೋ ಲೈಫು ಮೂವ್ ಆಗಲೇಬೇಕು ಅಂತ ಮುಂದೆ ಸಾಗಲು ಬಯಸುವ ಭಾಗ ಯಾವುದು? ಇವತ್ತು ರಾತ್ರಿ ನಮ್ಮ ಕನಸಿನ ಲೋಕದಲ್ಲಿ ಇದೇ ಒಂದು ಚಿಕ್ಕ ಇಮ್ಯಾಜಿನೇಷನ್, ಜೀವನಕ್ಕೆ ಪಾಸ್ ಬಟನ್ ಇದ್ದಿದ್ರೆ ಅಂತ. ನಾನು ನಿಮ್ಮ ಜೊತೆ ಇವತ್ತು ರಾತ್ರಿ 10:05 to 11:05 ಇರ್ತೀನಿ. ಸೊ ಸ್ಟೇ ವಿತ್ ಮೀ. 1 ಗಂಟೆ ಸ್ವಲ್ಪ ಮ್ಯೂಸಿಕ್, ಸ್ವಲ್ಪ ಮೆಮೊರಿ, ಸ್ವಲ್ಪ ಡ್ರೀಮ್ ಮತ್ತು ಮಾತು ತುಂಬನೇ. ಸೊ ಹಾಗಾಗಿ ನೀವು ಕೂಡ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013ಗೆ. ನೀವು ನಿಮ್ಮ ಜೀವನಕ್ಕೆ ಟಿವಿ ರಿಮೋಟ್ ಥರ ಅಲ್ಲಿ ಪಾಸ್ ಮಾಡ್ತೀವಲ್ಲ ಇವಾಗ ಯೂಟ್ಯೂಬಲ್ಲಿ ನೋಡ್ತಾ, ಹಾಗೇನಾದರೂ ನಿಮ್ಮ ಜೀವನದ ಯಾವುದೋ ಒಂದು ಕಾಲಘಟ್ಟವನ್ನು ನೀವು ಪಾಸ್ ಮಾಡ್ತೀನಿ ಅಂತ ಅಂದರೆ ಅದು ಯಾವ ಕಾಲಘಟ್ಟ ಆಗಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಕಳಿಸಿ ಅಂತ ಹೇಳ್ತಾ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಹೇಳ್ತಾ ಈ ಸುಂದರ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವ ಕ್ಷಣಕ್ಕೆ ಪಾಸ್ ಬಟನ್ ಒತ್ತೀರಾ? ಒಂದು ಕ್ಷಣ ನೆನಪಿಸ್ಕೊಳ್ಳಿ, ಬಹುಶಃ ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ ಕ್ಷಣನ, ಅಥವಾ ನಿಮ್ಮ ಮಗುವಿನ ಮೊದಲ ನಗು, ಬಹುಶಃ ನಿಮ್ಮ ಗೆಳೆಯರ ಜೊತೆ ಕಳೆದ ಆ ಒಂದು ಸಿಲ್ಲಿ ಮೂಮೆಂಟ್. ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ನೀವು ಸಾಧಿಸಿದ ಒಂದು ಸಣ್ಣ ಗೆಲುವಾಗಿರ್ಬೋದು, ಅಥವಾ ಏನು ವಿಶೇಷ ಘಟನೆ ಇಲ್ಲ, ನಮ್ಮ ಮನೆಯ ಬಾಗಿಲಲ್ಲಿ ಅಥವಾ ಹಾಲಲ್ಲಿ ಕುಳಿತು ಕೈಯಲ್ಲಿ ಒಂದು ಕಪ್ ಚಹಾ ಹಿಡಿದು ಯಾವುದೇ ಜವಾಬ್ದಾರಿ ಇಲ್ಲದೆ ಆರಾಮಾಗಿ ಕೂತ್ಕೊಂಡು, ದೊಡ್ಡ ದೊಡ್ಡ ಘಟನೆಗಳು ಬೇಕೇ ಬೇಕಾಗಿಲ್ಲ, ಸಣ್ಣ ಸಣ್ಣ ಸಂತೋಷಗಳನ್ನೇ ಸೇವ್ ಮಾಡಿಕೊಳ್ಬೇಕು ಅನಿಸುತ್ತೆ. ಇವಾಗ ನಮಗೆ ಅದರ ಬೆಲೆ ಗೊತ್ತಾಗಲ್ಲ. ನೀವು ಹೇಳಿ ನಿಮ್ಮ ಪಾಸ್ ಮೂಮೆಂಟ್ ಯಾವುದು ಅಂತ. ಅಂತ ಹಾಗೆ ಹೇಳಿದ್ದೆ, ಸಂದೇಶಗಳು ಬಹಳಷ್ಟು ಬರ್ತಾ ಇದೆ, ಖಂಡಿತವಾಗ್ಲೂ ಓದ್ತೀನಿ. ಹಾಗೆ ಇನ್ನು ಕೆಲವು ಕ್ಷಣಗಳಲ್ಲಿ ನಾವು ಗಡಿಯಾರ ನೋಡ್ತಾ ಇರ್ತೀವಿ, ಅಯ್ಯೋ ಇಷ್ಟು ಬೇಗ ಸಮಯ ಆಗೋಯ್ತಾ, ಯಾವುದೋ ಮನೇಲಿ ಒಂದು ಫಂಕ್ಷನ್ ಇದೆ ಅಂದರೆ ಮುಗ್ದೇ ಹೋಯ್ತಾ, ಇಷ್ಟು ದಿವಸದಿಂದ ಪ್ಲ್ಯಾನ್ ಮಾಡಿದ್ವಿ. ರಜೆಯ ಕೊನೆಯ ದಿನ ಮಕ್ಕಳು ರಜೆಗೆ ಮನೆಗೆ ಬಂದು ಮತ್ತೆ ಹೊರಡುವಾಗ, ಅಥವಾ ಹಳೆಯ ಸ್ನೇಹಿತನ ಜೊತೆ ವರ್ಷಗಳ ನಂತರ ಭೇಟಿಯಾದಾಗ ಮನಸ್ಸು ಒಂದೇ ಮಾತು ಹೇಳುತ್ತೆ, ಇನ್ನೂ ಸ್ವಲ್ಪ. ಆ ಇನ್ನೂ ಸ್ವಲ್ಪ ಅನ್ನೋ ಭಾವನೆ ಕ್ಷಣವೇ ಬಹುಶಃ ನಮ್ಮ ಜೀವನದ ನಿಜವಾದ ಆಸ್ತಿ, ಟ್ರೆಷರ್. ನಿಮಗೆ ಯಾವ ಕ್ಷಣ ಇನ್ನೂ ಸ್ವಲ್ಪ ಹೀಗೆ ಇರಲಿ ಅನಿಸುತ್ತೆ? ಕನಸಿನ ಲೋಕ ಕೇಳ್ತಾ ಇದೆ, ಖಂಡಿತವಾಗ್ಲೂ ಹೇಳಿ ಅಂತ ಹೇಳಿದೆ. ಅದಕ್ಕೆ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮಾನಿ ಭಾಗಮಂಡಲದ ಕೊಡಗಿಂದ ಸಂದೇಶ ಕಳಿಸಿದರೆ, ನಾವು ನಮ್ಮ ಜೀವನದಲ್ಲಿ ಬಟನ್ ಇದ್ದಿದ್ರೆ ಬಾಲ್ಯ ಜೀವನವನ್ನು ಮತ್ತೆ ಪಾಸ್ ಮಾಡ್ತಿದ್ವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಬಾಲ್ಯ ಅನ್ನೋದು ಮತ್ತೆ ರಿವೈಂಡ್ ಮಾಡಿ ಪ್ಲೇ ಮಾಡಬೇಕು, ರಿವೈಂಡ್ ಮಾಡಿ ಪ್ಲೇ ಮಾಡಬೇಕು ಅಂತ ಅನಿಸುತ್ತೆ.

ಅನಿಸುತ್ತೆ, ರಾಮನವಮಿ ಹಬ್ಬದ ಆಚರಣೆ ತುಂಬ ಚೆನ್ನಾಗಿತ್ತು ಅಂತ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ನಾನು ಶಿಕ್ಷಕನಾಗಿದ್ದು ಪಾಠ ಮಾಡುವಾಗ ಬೆಲ್ ಹಾಕಿದಾಗ ಅಯ್ಯೋ ಎಷ್ಟು ಬೇಗ ನನ್ನ ಪೀರಿಯಡ್ ಮುಗೀತಲ್ಲ ಅಂತ ಕೆಲ ಕ್ಷಣ ಭಾವುಕನಾಗ್ತಿದ್ದೆ. ಆ ಪಾಠ ಮಾಡುವ ಮೂಡು ಚಂಚಲವಾಗ್ತಿತ್ತು ಬೆಲ್ಲಿಂದ ಅಂತ ಸಂದೇಶ ಕಳಿಸಿದ್ದಾರೆ. ವಾರೇ ವಾ ಧರ್ಮಣ್ಣ ಅವರೇ, ನೀವು ಎಂಥ ಒಳ್ಳೆ ಶಿಕ್ಷಕರು ಅಂತ ನಿಮ್ಮ ಈ ಸಂದೇಶದಿಂದನೇ ಗೊತ್ತಾಗುತ್ತೆ. ವೆರಿ ನೈಸ್ ಟು ನೋ ದಿಸ್. ಹಾಗೆ ಆನಂದ್ ಕುಲಕರ್ಣಿ ಸೂಲೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದ ಕುರಿತು ಹೇಳೋದಾದರೆ ಪ್ರಸಾರವಾಗ್ತಿರೋ ಎಲ್ಲ ಹಾಡುಗಳು ಭಾರಿ ಇದೆ ಮೇಡಮ್ ಅಂತ. ಹಾಡುಗಳು ಖುಷಿ ಕೊಡ್ತಿದೆ, ಹಾಡುಗಳ ಆಯ್ಕೆ ಮತ್ತು ಪ್ರಸಾರಕ್ಕೆ ಆತ್ಮೀಯ ಧನ್ಯವಾದಗಳು ಅಂತ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಆ ಥರ ರಿಮೋಟ್ ಏನಾದ್ರು ಇದ್ದಿದ್ರೆ ಈಗಲೂ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಆಗಲೇ ಅರ್ಧ ಶತಮಾನ ಮುಗಿಸಿದ್ದೇನೆ, ನನ್ನ ಕೈ ಸಿಕ್ಕರೆ ಆಬ್ವಿಯಸ್ಲಿ ಮತ್ತೆ ಬಾಲ್ಯಕ್ಕೆ ಹೋಗೋ ಥರ ಒತ್ತಬಿಡ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತವಾಗ್ಲೂ ಓದ್ತಾ ಓದ್ತಾ ಇವತ್ತಿನ ಕನಸಿನ ಲೋಕದಲ್ಲಿ ಮತ್ತೆ ನಮಗೆ ಆಹಾ ನಾವು ಆ ಯುಗಕ್ಕೆ ಹೋಗಬೇಕು, ಯುಗ ಅಂದರೆ ಐ ಮೀನ್ ಈಗಿರುವಂತಹ ನಮ್ಮ ಆ ಕಾಲಘಟ್ಟಕ್ಕೆ ಹೋಗಬೇಕು, ಮದುವೆಯ ದಿನನ ಅಥವಾ ನಮ್ಮ ಮಗುನ ಫಸ್ಟ್ ಟೈಮ್ ನೋಡಿದ ದಿನನ, ನಮ್ಮ ಕಾಲೇಜ್ ದಿನನ ಅಥವಾ ನಾವು ಕೆಲಸಕ್ಕೆ ಸೇರಿದ ದಿನನ. ನೀವು ಕೂಡ ಏನು ಅಂತ ಸಂದೇಶ ಕಳಿಸಿ 9480901013. ಯಾವ ವಿಷಯನ ಅಥವಾ ಯಾವ ಘಟನೆಯನ್ನು ನೀವು ಪಾಸ್ ಮಾಡಿ ಇಟ್ಕೋತೀರಾ ಅಂತ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ, ಏನ್ ಗೊತ್ತಾ, ನಮ್ಮ ಜೀವನದಲ್ಲಿ ಇವಾಗ ಒಂಥರ ವಿಚಿತ್ರವಾದ ಹ್ಯಾಬಿಟ್ ಅಂತ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಏನು ಅಂದ್ರೆ, ದೇಹ ದಣಿದ್ರು ಓಡ್ತಾನೆ ಇರ್ತೀವಿ, ಮನಸ್ಸು ಸ್ವಲ್ಪ ನಿಲ್ಲು ಅಂದ್ರು ಇನ್ನೂ ಕೆಲಸ ಇದೆ, ಇನ್ನೂ ಕೆಲಸ ಇದೆ ಅಂತ ಬೆಳಿಗ್ಗೆ ಅಲಾರಾಮ್ ಆಗಿರ್ಬೋದು, ಆಮೇಲೆ ಕಾಲೇಜು, ಮನೆ, ಆಫೀಸು, ಜವಾಬ್ದಾರಿ, ಫೋನು, ಮೆಸೇಜು, ಮತ್ತೆ ನಾಳೆ ಪ್ಲಾನು, ಹೀಗೆ ದಿನ ಮುಗಿಯುತ್ತೆ. ಆದರೆ ನಮ್ಮ ಮನಸ್ಸು ಹೇಳುತ್ತೆ, ನನ್ನ ಜೊತೆ ನೀನು ಯಾವಾಗ ಸ್ವಲ್ಪ ಕುತ್ಕೊಂಡು ಮಾತಾಡ್ತೀಯಾ ಅಂತ. ಹಾಗಾಗಿ ಜೀವನದಲ್ಲಿ ಪಾಸ್ ಬಟನ್ ಇಲ್ದಿದ್ರೂ ನಾವು ನಮ್ಮ ದಿನದಲ್ಲಿ ಸ್ವಲ್ಪ ನಿಮಿಷಗಳನ್ನು ಪಾಸ್ ಮಾಡಿ ಖಂಡಿತವಾಗ್ಲೂ ಇಟ್ಕೋಬೇಕು. ಫೋನ್ ಬದಿಗಿಡಬೇಕು, ಒಂದು ಒಳ್ಳೆ ಪುಸ್ತಕ, ಒಂದು ಒಳ್ಳೆ ಹಾಡು, ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತು, ಆಕಾಶ, ಚಂದ್ರ, ಮತ್ತು ಸ್ವಲ್ಪ ನೀವು ಅಷ್ಟೇ. ಸೊ ನೀವು ನಿಮ್ಮ ಲೈಫ್ನಲ್ಲಿ ಪಾಸ್ ಬಟನ್ ಒತ್ತಿದ್ರೆ ಯಾವಾಗ ಒತ್ತಿರ್ತೀರಾ ಅಂತ ಕೇಳಿದೆ. ಅದಕ್ಕೊಂದಷ್ಟು ಸಂದೇಶಗಳು ಬಂದಿದೆ. ಸೊ ಖಂಡಿತವಾಗ್ಲೂ ಓದಂಥ ಸಮಯ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶ ಕಳಿಸಿದ್ದಾರೆ, ನನ್ನ ಕೈಯಲ್ಲೇನಾದರೂ ಲೈಫ್ ರಿಮೋಟ್ ಇದ್ದರೆ ಹಲವು ಬಟನ್ಗಳಿರುತ್ತೆ, ಅದರಲ್ಲಿ ತುಂಬ ಮುಖ್ಯವಾದದ್ದು ಪಾಸ್ ಬಟನ್ನೇ. ಆ ಬಟನ್ ಒತ್ತಿದ ತಕ್ಷಣ ದಿನನಿತ್ಯದ ಓಡಾಟ, ಕೆಲಸದ ಒತ್ತಾಟ, ಜವಾಬ್ದಾರಿಗಳು ಒಂದು ಕ್ಷಣ ನಿಂತು ಹೋಗುತ್ತೆ, ಆದರೆ ನಮ್ಮ ಸಂತೋಷದ ಕ್ಷಣ ಮಾತ್ರ ಮುಂದುವರಿಯುತ್ತೆ ಅಂತ. ಯಾವ್ಯಾವುದು, ತಂದೆ ತಾಯಿ ಜೊತೆ ಕುಳಿತು ಮಾತನಾಡುವಾಗ, ಮಕ್ಕಳ ಜೊತೆ ನಗುವಾಗ, ಮಡದಿಯ ಜೊತೆ ಸಂತೋಷದ ಕ್ಷಣ ಕಳೆಯುವಾಗ, ಸಂಬಂಧಿಕರು ಹಾಗೂ ಆತ್ಮೀಯರ ಜೊತೆ ಮನವಿಚ್ಚಿ ಮಾತನಾಡುವಾಗ, ಆ ಕ್ಷಣಗಳಲ್ಲಿ ನಾವು ಪಾಸ್ ಬಟನ್ ಒತ್ತಬೇಕು. ಏಕೆಂದರೆ ಜೀವನದಲ್ಲಿ ಹಣ, ಕೆಲಸ, ಸ್ಥಾನಮಾನ ಎಲ್ಲವೂ ಮತ್ತೆ ಗಳಿಸಬಹುದು, ಆದರೆ ಕಳೆದು ಹೋದ ಸಂತೋಷಗಳನ್ನು, ಕ್ಷಣಗಳನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಮಂಜುಶ್ರೀ, ಮಂಜುರಾಣಿ ಅವರು. ನನ್ನ ಮಗಳು ನಗುವಾಗಲೆಲ್ಲ ಆ ಸಮಯ ಹಾಗೆ ಉಳಿಲಿ ಅನಿಸುತ್ತೆ. ನನ್ನ ಮಗಳ ಬಹಳ ಮನಃಪೂರ್ವಕವಾಗಿ ನಗ್ತಾಳೆ, ಅವಳದು ಮೊನಾಲಿಸ ನಗುವ ನಗುವಿನ ಸಮಯ ಹಾಗೆ ಇರಲಿ ಅನಿಸುತ್ತೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೂಪರ್. ಹಾಗೆ ಪಾರ್ವತಿ ಮೋಹನ್, ಕೆ ಎಚ್ ಪಿ ಕಾಲೋನಿ ದಾವಣಗೆರೆಯಿಂದ, ನಾನು ಖೋಖೋ ಮತ್ತು ವಾಲಿಬಾಲ್ ಪ್ಲೇಯರ್ ಆಗಿದ್ದು, ಮತ್ತೆ ಬಟನ್ ಒತ್ತಿ ಅಲ್ಲಿಗೆ ಹೋಗಬೇಕು ಅನಿಸುತ್ತೆ. ಓ, ನಿಜವಾಗ್ಲೂ ಅಲ್ವಾ ಪಾರ್ವತಿ ಮೋಹನ್ ಅವರೇ, ನಿಜವಾಗ್ಲೂ ಆ ಗೇಮ್ಸ್ ಆಡೋದಿದೆಯಲ್ಲ, ಖೋಖೋ ಆಗಲಿ ವಾಲಿಬಾಲ್ ಆಗಲಿ, ನಿಜವಾಗ್ಲೂ ಪಾಸ್ ಮಾಡಿ ಮತ್ತೆ ವಾಪಸ್ ರಿವರ್ಸ್ ಹೋಗಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ವಾದಿರಾಜ್ ಎಂಡಿ ಅವರು ಸಂದೇಶ ಕಳಿಸಿದ್ದಾರೆ, 1989 ಹೊಸ ಮನೆ ಜಗುಲಿ ಮೇಲೆ ಸಂಗಾತಿಯ ಜೊತೆಯಲ್ಲಿ ಕುಳಿತಿದ್ದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಮಯ. ಪ್ರಾಬಬಲಿ ಅದನ್ನೇ ಅವರು ಪಾಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಚಂದ್ರಕಾಂತ್ ಚಂದಾಪುರ ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ, ನನ್ನ 2 ವರ್ಷದ ಅಂದರೆ 1990 ಮತ್ತು 92 ನಮ್ಮ ಗೆಳೆಯರೊಂದಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುವಾಗ ಆ ಹಾಸ್ಟೆಲ್ನಲ್ಲಿ ಗೆಳೆಯರೊಂದಿಗೆ ಕಳೆದ ದಿನಗಳು. ಆಹಾ, ಆ ಸಮಯ ಹಾಗೆಯೇ ಈಗಲೂ ಇರಬೇಕಿತ್ತು ಅನಿಸುತ್ತೆ. ಆಗ ಜೀವನ ಎಷ್ಟು ಚೆನ್ನಾಗಿತ್ತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಜವಾಗ್ಲೂ ಸ್ಟೂಡೆಂಟ್ ಲೈಫ್ ಇದೆಯಲ್ಲ, ಮತ್ತು ನಾವು ಸ್ನೇಹಿತರ ಜೊತೆ ಕಳೆಯುವಂತಹ ಕ್ಷಣಗಳು ತುಂಬಾ ಸೂಪರು ಅಂತ ಹೇಳ್ತಾ,

ಆದರೆ ಒಂದಂತೂ ತುಂಬಾ ಸತ್ಯ, ನಾವು ಜೀವನವನ್ನು ಪಾಸ್ ಮಾಡ್ಕೊಳ್ಬಹುದು, ಆದರೆ ಫಾರೆವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಿಂತ ನೀರು ಕೆರೆಯಾಗಬಹುದು, ಆದರೆ ಹರಿಯುವ ನೀರೇ ನದಿಯಾಗತ್ತಲ್ವಾ. ನಮ್ಮ ಜೀವನವೂ ಹಾಗೆಯೇ. ಕೆಲವು ಕ್ಷಣಗಳನ್ನು ಅನುಭವಿಸಲು ನಿಧಾನವಾಗಬೇಕು, ಆದರೆ ನಂತರ ಮತ್ತೆ ಪ್ಲೇ ಒತ್ತಬೇಕಲ್ವಾ. ಹೊಸ ಬೆಳಗ್ಗೆ ಕಾಯುತ್ತೆ, ಹೊಸ ಜನ, ಹೊಸ ಅನುಭವ, ಹೊಸ ತಪ್ಪುಗಳು, ಹೊಸ ಪಾಠಗಳು, ಹೊಸ ಕನಸುಗಳು ಅಲ್ವಾ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಸಂಧ್ಯಾರಾಣಿ ಮಲ್ಲೇಶ್ವರಂದಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ನಾನು ಶಾಲಾ ದಿನಗಳಿಗೆ ಹೋಗಬೇಕು, ಯಾವ ಜವಾಬ್ದಾರಿನೂ ಇರಲಿಲ್ಲ ಅಂತ. ಮತ್ತು ನಮ್ಮ ಮನೆಯವರು ಹೋಗಿ 4 ವರ್ಷ ಆಯಿತು, ಮತ್ತೆ ನಾನು ಅದರ ಮುಂಚಿನ ಜೀವನಕ್ಕೆ ಹೋಗಬೇಕು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಂದೇಶ ಕಳಿಸಿರುವಂತಹ ಎಲ್ಲರಿಗೂ, ಹಾಗೆ ರಾಜಾರಾಮ್, ವಸುಧಾ, ಮಂಜೇಶ್ವರ್ ಕಾಸರಗೋಡಿನಿಂದ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ತುಂಬಾ ಚೆನ್ನಾಗಿದೆ ಅಂತ ಸಂದೇಶ ಕಳಿಸಿದ್ರೆ, ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಳವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹೊಂಬಿಸಲು ಚಿತ್ರದ ಹಾಡು ನನ್ನ ಫೇವರೇಟ್ ಹಾಡು, ಧನ್ಯವಾದ ಪ್ರಸಾರ ಮಾಡಿದ್ದಕ್ಕೆ ಅಂತ ಉಷಾ ಅವರು ಸಂದೇಶ ಕಳಿಸಿದ್ದಾರೆ. ಸೊ ಹಾಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗೋಣ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಗುಣ ನೋಡಿ ಹೆಣ್ಣುಕೊಳು ಸಿನಿಮಾ ಹಾಡು ನೀರಲ್ಲು ಜೊತೆಯಲ್ಲೂ ಈ ಹಾಡನ್ನ ಹಾಕಿ ಅಂತ ಸಂದೇಶ ಕಳಿಸಿದರು. ಹಾಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ತುಂಬ ಇಂಪಾಗಿತ್ತು ಅಂತ ಇಂತಿ ತಮ್ಮ ಕೇಳುಗರು ಅಕಲಕೋಟೆ ತಾಲೂಕಿನ ಮೈಂದರಂಗಿಯ ಈರಣ್ಣ ಜೀವೂರು ಸಂದೇಶ ಕಳಿಸಿದ್ದಾರೆ. ಆದರ್ಶ ಮೊಳಕಾಲ್ಮೂರಿನಿಂದ ನಮ್ಮ ತಂದೆ ಹುಳ್ ಸಿದ್ದಣ್ಣ ಹಾನ್ಗಲ್ ಅವರಿಗೆ ತುಂಬ ಇಷ್ಟವಾದ ಹಾಡು ಇದು, ಮೆಲ್ಲು ಸಿರೆ ಸವಿಗಾನ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷ್ಟನನ್ ಅವರು ಕೂಡ ಈ ಹಾಡು ತುಂಬ ಇಷ್ಟ ಆಯಿತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ನಾವು ಕನಸಿನ ಲೋಕ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳಬಹುದು. ಸೊ ನಾನು ಕೂಡ ನಿಮ್ಮನ್ನ ಕೇಳ್ತಾ ಇದ್ದೆ, ನಿಮ್ಮ ಲೈಫ್ನಲ್ಲಿ ಪಾಸ್ ಬಟನ್ ಅಂತ ಇದ್ದರೆ ಏನು ನಾವು ಒತ್ತಿತ್ತೀರಾ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ತುಂಬ ಜನ ನಮ್ಮ ಬಾಲ್ಯವನ್ನು ಮತ್ತು ನಮ್ಮ ಯೌವನವನ್ನು ಯಾವಾಗಲೂ ಪಾಸ್ ಮಾಡಿ ಇಟ್ಕೊತೀನಿ ಅಂತ. ಈಗ ರಾತ್ರಿ ಆಗ್ತಾ ಇದೆ, ದಿನದ ಗದ್ದಲ ನಿಧಾನವಾಗಿ ಕಡಿಮೆಯಾಗ್ತಿದೆ. ಬಹುಶಃ ನೀವು ನಿಮ್ಮ ಕೋಣೆಯಲ್ಲಿ ಇರಬಹುದು, ಯಾರೋ ಮನೆಯ ಟೆರೆಸ್ ಮೇಲೆ ಇನ್ನೂ ವಾಕಿಂಗ್ ಮಾಡ್ತಾ ಇರಬಹುದು, ಯಾರೋ ನೈಟ್ ಶಿಫ್ಟಿಗೆ ಹೋಗ್ತಾ ಇರಬಹುದು, ಪ್ರಯಾಣ ಮಾಡ್ತಿರ್ಬೋದು, ಯಾವುದೋ ಊರಿಗೆ ಹೋಗ್ತಾ ಇರ್ಬೋದು, ನಾಳೆಯ ಕೆಲಸದ ಬಗ್ಗೆ ಯೋಚಿಸ್ತಿರಬಹುದು. ಈ ಕ್ಷಣದಲ್ಲಿ ನಿಮ್ಮ ಜೀವನದ ಪಾಸ್ ಬಟನ್ ನಿಮ್ಮ ಕೈಯಲ್ಲೇ ಇದೆ ಅಂತ ಕಲ್ಪಿಸ್ಕೊಂಡ್ರೆ ಒಮ್ಮೆ ಒತ್ತಿ. ಇವತ್ತಿನ ದಿನವನ್ನು ರಿವೈಂಡ್ ಮಾಡಬೇಡಿ, ಯಾವುದನ್ನು ಜಡ್ಜ್ ಮಾಡಬೇಡಿ, ಸುಮ್ಮನೆ ನೋಡಿ ಇವತ್ತು ನೀವು ಎಷ್ಟು ಪ್ರಯತ್ನಿಸಿದ್ದೀರಾ, ನೀವು ಯಾರನ್ನಾದರೂ ನಗಿಸಿದ್ರಾ, ಅಥವಾ ಯಾರು ನಿಮ್ಮನ್ನು ನಗಿಸಿದ್ರಾ, ಯಾವುದಾದರೂ ಸಣ್ಣ ಗೆಲುವು ಸಿಗ್ತಾ, ಯಾವುದಾದರೂ ತಪ್ಪಿನಿಂದ ಇವತ್ತು ಕಲ್ತ್ರ, ಅದನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಇವತ್ತಿಗೆ ಒಂದು ಒಳ್ಳೆ ಮಾತು ಹೇಳಿ ಧನ್ಯವಾದ ಹೇಳಿ ಇವತ್ತಿಗೆ, ಮತ್ತೆ ನಾಳೆನ ನೋಡೋಣ ಅಂತ ತಿಳ್ಕೊಳ್ಳಿ.

ಇದಾಗಿತ್ತು ಇವತ್ತಿನ ನಿಮ್ಮ ಕನಸಿನ ಲೋಕ. ಹೊರಗಿನ ಜಗತ್ತು ಈಗ ನಿಧಾನವಾಗಿ ಮೌನವಾಗೋಗಿದೆ, ಆದರೆ ನಿಮ್ಮೊಳಗಿನ ಕನಸುಗಳು ಮಾತ್ರ ಇನ್ನೂ ಪ್ಲೇ ಆಗ್ತಲೇ ಇರಲಿ. ಯಾಕೆ ಅಂದರೆ ಕನಸುಗಳಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದೇ ಇಲ್ಲ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಸ್ಟುಡಿಯೋಗೆ ಬಂದಾಗ ಹೊಸ ಕನಸಿನೊಂದಿಗೆ, ಹೊಸ ಬೆಳಕಿನೊಂದಿಗೆ, ಹೊಸ ಪ್ಲೇ ಬಟನ್ ಒತ್ತಿ. ಶುಭರಾತ್ರಿ. ಸಿಹಿ ಕನಸುಗಳು ನಿಮ್ಮದಾಗಲಿ.